ಖಾಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹಮತಿರ್ಗುಣಬುದ್ಧಿರ್ಲ ಯೋಗಮಃ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗ ಸರ್ವಗೋಮುಖ ವಿಮೋಚನ ಸುಸರಣೋ ಹಿರಣ್ಯಕವಚೋದ್ಭವ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಸೃತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹ ವ್ಯಾಲ ರೂಪೋ ಗುಹಾವಾಸಿ ಗುಹೋ ಮಾಲೀತರಂಗವಿತ್ ತ್ರಿದಸಸ್ತ್ರಿಕಾಲ ಧೃಕ್ಕರ್ಮ ಸರ್ವ

ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಸ್ಸುವರ್ಚಸೀ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಹ್ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂಸ್ತಂಭನಯೇವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್.

ಯುಗರೂಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತ

ಕುಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರೀ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹು ಸರ್ವಾಂಗ ಶರಣ್ಯ ಸರ್ವಲೋಕೃತ್ ಪವಿತ್ರಂ ತ್ರಿಕುನ್ಮಂತ್ರ ಕನಿಷ್ಠ ಕೃಷ್ಣ ಪಿಂಗಲ ಬ್ರಹ್ಮದಂಡ ವಿನಿರ್ಮಾತ ಶತಘ್ನೀ ಪಾಶಶಕ್ತಿಮಾನ್ ಪದ್ಮಗರ್ಭೋ ಮಹಾಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ತಿಗ್ಮತೇಜಾಃ ಸ್ವಯಂಭುವ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾ ಮನೋಜವಃ ಚಂದನೀ ಪದ್ಮನಾಲಾಗ್ರಹ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿ ಪಿನಾಕಧೃತ್ ಉಮಾ

ಮಹಾಪ್ರಸಾದೋದಮನಃ ಶತ್ರು ಶ್ವೇತಪಿಂಗಲಃ ಪೀತಾತ್ಮಾ ಪರಮಾತ್ಮಾ ಚ ಪ್ರಯತಾತ್ಮಾ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರ ಸಾಧ್ಯರ್ಷಿರ್ವಸುರಾದಿತ್ಯ ವಿವಸ್ವಾನ್ ಸವಿತಾಮೃತ ವ್ಯಾಸ ಸರ್ಗಸ್ಸು ಸಂಕ್ಷೇಪೋ ವಿಸ್ತರ ಪರ್ಯಯೋ ನರಃ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋ ಚಿಂತ್ಯೋ ದೇವತಾತ್ಮಾತ್ಮಸಂಭವಃ

ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತ ಶೋಭನೋ ವಜ್ರಿ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜ ಸರ್ಗ ಪವಿತ್ರಂ ಸರ್ವಪಾವನ ಶೃಂಗೀ ಶೃಂಗ ಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯ ಅಭಿರಾಮಸ್ವರಗಣೋ ವಿರಾಮ ಸರ್ವಸಾಧನ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತ ಶುಚಿಃ ವ್ರತಾಧಿಪ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಷ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ ಋಷಯ

ಆಸಕ್ತಿಸ್ತಪೋಬಲಂ ಇತಿ ತೇನೇಂದ್ರ ಕಲ್ಪೇನ ಭಗವಾನ್ ಸದಸಸ್ಪತಿ ಕೃತ್ತಿವಾಸಾಸ್ತುತ ಕೃಷ್ಣ ತಂಡಿನಾ ಶುಭಬುದ್ಧಿನಾ ಸ್ತವಮೇತಂ ಭಗವತೋ ಬ್ರಹ್ಮಾ ಸ್ವಯಮಧಾರಯತ್ ಗೀಯತೆ ಚ ಸಬುಧ್ಯೇತ ಬ್ರಹ್ಮಾ ಶಂಕರ ಸನ್ನಿಧೌ ಇದಂ ಪುಣ್ಯಂ ಪವಿತ್ರಂಚ ಸರ್ವದಾ ಪಾಪನಾಶನಂ ಯೋಗದಂ ಮೋಕ್ಷದಂ ಚೈವ ಸ್ವರ್ಗದಂ ತೋಷದಂ ತಥಾ ಏವಮೇತತ್ ಪಠಂತೇಯ ಏಕಭಕ್ತ್ಯಾತು ಶಂಕರಂ ಯಾ ಗತಿಃ ಸಾಂಖ್ಯಯೋಗಾನಾಂ ವ್ರಜಂತ್ಯೇತಾಂ ಗತಿಂ ತದಾ ಸ್ತವಮೇತಂ ಪ್ರಯತ್ನೇನ ಸದಾ ರುದ್ರಸ್ಯ ಸನ್ನಿಧೌ ಅಬ್ದಮೇಕಂ ಚರೇತ್ ಭಕ್ತಃ ಪ್ರಾಪ್ನುಯಾದೀಪ್ಸಿತಂ ಫಲಂ ಏತದ್ರಹಸ್ಯಂ ಪರಮಂ ಬ್ರಹ್ಮಣೋ ಹೃದಿ ಸಂಸ್ಥಿತಂ ಬ್ರಹ್ಮ ಪ್ರೋವಾಚ ಶಕ್ರಾಯ ಶಕ್ರ ಪ್ರೋವಾಚ ಮೃತ್ಯವೇ ಮೃತ್ಯು ಪ್ರೋವಾಚ ರುದ್ರೇಭ್ಯೋ ರುದ್ರೇಭ್ಯಸ್ತಂಡಿಮಾಗಮತ್ ಮಹತಾ ತಪಸಾ ಪ್ರಾಪ್ತಸ್ತಂಡಿನಾ ಬ್ರಹ್ಮ ಸದ್ಮನಿ ತಂಡಿ ಪ್ರೋವಾಚ ಶುಕ್ರಾಯ ಗೌತಮಾಯ ಚ ಭಾರ್ಗವಃ ವೈವಸ್ವತಾಯ ಮನವೇ ಗೌತಮ ಪ್ರಾಹ ಮಾಧವ ನಾರಾಯಣಾಯ ಸಾಧ್ಯಾಯ ಸಮಾಧಿಷ್ಠಾಯ ಧೀಮತೇ ಯಮಾಯ ಪ್ರಾಹ ಭಗವಾನ್ ಸಾಧ್ಯೋ ನಾರಾಯಣೋಚ್ಯುತ ನಾಚಿಕೇತಾಯ ಭಗವಾನ್ ಆಹ ವೈವಸ್ವತೋಯ

ಸಮಾಪ್ಯಹಮಿತ್ರಘ್ನಸ್ತವಂ ದದ್ಯಾಂ ಹ್ಯವಿಸ್ತೃತಂ ಸ್ವರ್ಗ್ಯಮಾರೋಗ್ಯಮಾಯುಷ್ಯಂ ಧನ್ಯಂ ವೇದೇನ ಸಂಮಿತಂ ನಾಸ್ಯ ವಿಘ್ನಂ ವಿಕುರ್ವಂತಿ ದಾನವಾ ಯಕ್ಷ ರಾಕ್ಷಸಾಃ ಪಿಶಾಚಾಯಾತು ಧಾನಾವಾ ಗುಹ್ಯಕಾ ಭುಜಗಾಪಿ ಯಾಃ ಪಠೇತ ಶುಚಿ ಪಾರ್ಥ ಬ್ರಹ್ಮಚಾರೀ ಜಿತೇಂದ್ರಿಯಃ ಅಭಗ್ನಯೋಗೋ ವರ್ಷಂತು ಸೋಸ್ವಮೇಧ ಫಲಂ ಲಭೇತ್. ಇತಿ ಶ್ರೀ ಮಹಾಭಾರತೇ ಅನುಶಾಸನ ಪರ್ವಣಿ ದಾನಧರ್ಮ ಪರ್ವಣಿ ಮಹಾದೇವ ಸಹಸ್ರನಾಮ ಸ್ತೋತ್ರನಾಮ ಸಪ್ತದಶೋಧ್ಯಾಯಃ. ಏತತ್ ಫಲಂ ಸರ್ವಂ

0: சிவாய. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Kannappa Nayanar Puranam, presented by Sri H.S. தியாகராஜன். தேங்க்யூ. ஓம் நம சிவாய.
2: குருப்யோ நமஹ. எல்லா மகனியர்களுக்கும் நமஸ்கார. இவத்தின வீடியோ ஒப்ப மகனியர் பற்றி ஹேத்தீனி, நாயனவர் பற்றி. அதுக்கு முன்சிதவாக ஸ்வல்ப சிந்தனையின் பக்திய பற்றி சிந்தனை நானே சிந்தனை மாதாயினி, அதை நம்ம ஜொதையில் ஹஞ்சிக்கொள்த்தீனி. ನಮ್ಮ ಭಕ್ತಿಯೆಲ್ಲ ಪರಮೇಶ್ವರನಲ್ಲಿ, ಭಗವಂತನಲ್ಲಿ ಹೇಗಿರುತ್ತೆ ಅನ್ನೋದು. ನಾವು ಸಾಧಾರಣವಾಗಿ ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಒಂದು ಭಕ್ತಿಯಿಂದ, ನಮ್ಮಲ್ಲಿ ಇರುವ ಭಕ್ತಿಯಿಂದ ಒಂದು ಹೂವು, ಹಣ್ಣು, ತೆಂಗಿನಕಾಯಿ ಇದನ್ನೆಲ್ಲ ಅಲ್ಲಿ ಅರ್ಪಣೆ ಮಾಡಿ, ಸಾಧ್ಯವಾದರೆ ಮಂಗಳಾರತಿ ತಟ್ಟೆಯಲ್ಲಿ ಕಾಸು ಹಾಕಿ, ಹುಂಡಿಯಲ್ಲಿ ಕಾಸು ಹಾಕಿ ಬರ್ತೀವಿ. ನಮ್ಮ ಭಕ್ತಿಯ ಅಳತೆ ಏನು ಅನ್ನೋದು ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಈಗಲೂ ಮಹಾಭಕ್ತರು, ದೊಡ್ಡ ಭಕ್ತರು ಇದ್ದಾರೆ, ಅವರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನನ್ನಂತಹ ಸಾಮಾನ್ಯ ಭಕ್ತರ ಬಗ್ಗೆ ಹೇಗಿದೆ ನಮ್ಮ ಭಕ್ತಿ ಅಂತ ಹೇಳ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಇದನ್ನೆಲ್ಲ ಮಾಡಿ ನಾವು ನಮ್ಮ ಬೇಡಿಕೆಯನ್ನು ದೇವರ ಮುಂದೆ ಇಡ್ತೀವಿ. ಕೊಟ್ಟದ್ದಿಷ್ಟು ದೇವರಿಗೆ ಅಂತ ಕೇಳೋದೇನು, ಬಹಳ ದೊಡ್ಡ ಬೇಡಿಕೆ ಇಡ್ತೀವಿ. ಅಪ್ಪ ನನಗೆ ದೊಡ್ಡ ಕೆಲಸ ಸಿಕ್ಕಲಿ, ತಿಂಗಳಿಗೆ 3 ಲಕ್ಷ 4 ಲಕ್ಷ ಇದು ಸಂಬಳ ಸಿಕ್ಕಲಿ, ಒಳ್ಳೆ ಬಂಗ್ಲೆ ಇರೋದು ಬೇಕು, 4 ಕಾರ್ ಇರೋದು ಬೇಕು, ಇಂಥ ದೊಡ್ಡ ದೊಡ್ಡ ಬೇಡಿಕೆಗಳನ್ನ ದೇವರ ಮುಂದೆ ಇಡ್ತೀವಿ. ನಮ್ಮ ಭಕ್ತಿ ಅಲೆವೆಲ್ಲಿದು, ಆದರೆ ಕೊಡೋದು ಮಾತ್ರ ಇಷ್ಟು. ಸರಿ, ಆಯಿತು. ಇನ್ನೇನು, ನಾವು ದೇವರಿಗೆ ಏನನ್ನಾದರೂ ನಮ್ಮದನ್ನು ಕೊಡೋರಾಗತ್ತೆಯೇ ಅಂತ ಒಂದು ಯೋಚನೆ. ಅಂದರೆ ತೆಂಗಿನಕಾಯಿ ಕೊಟ್ವಿ, ತೆಂಗಿನಕಾಯಿ ನಮ್ಮದಾ, ನಾವು ಸೃಷ್ಟಿ ಮಾಡಿದ್ವಾ? ಅಲ್ಲ, ನಮ್ಮದಲ್ಲ, ಭಗವಂತನ ಸೃಷ್ಟಿ ಅದು. ಅದೇ ತರಹ ಹೂವು, ಹಣ್ಣು ಎಲ್ಲ ಭಗವಂತನ ಸೃಷ್ಟಿ. ಅಲ್ಲಿರೋದಂತಂದು ಅಲ್ಲಿ ಕೊಟ್ಟು ನಮ್ಮದಲ್ಲ, ಅದು ಖಂಡಿತವಾಗಿ ನಮ್ಮದಲ್ಲ, ಭಗವಂತನ ಸೃಷ್ಟಿ ಅದು. ಅದನ್ನು ತೆಗೆದುಕೊಂಡು ಬಂದಲ್ಲಿ ಕೊಟ್ಟು ದೊಡ್ಡ ಬೇಡಿಕೆಯನ್ನು ಇಟ್ಟಿವಿ. ಅದಲ್ಲದೆ ಈ ಪ್ರಪಂಚದಲ್ಲಿ ನಾವೂ ಸಹ ಭಗವತ್ ಸೃಷ್ಟಿನೇ. ಇಂತಹ ಭಕ್ತಿ ನಮ್ಮದು. ಇನ್ನು ನಮ್ಮದೇನಾದರೂ ಕೊಡೋಕ್ಕೆ ಸಾಧ್ಯವೇ? ಫಾರ್ ಎಕ್ಸಾಂಪಲ್, ಒಂದು ಕೈಯೋ ಕಾಲೋ ಕೊಡಪ್ಪ, ನಿನ್ನ ಕತ್ತರಿಸಿ ಕೈಯೋ ಕಾಲೋ ಕೊಡು ಅಂತ ಭಗವಂತ ಒಂದು ವೇಳೆ ಕೇಳಿದ್ರೆ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೇವೆಯೇ? ಇಲ್ಲವೇ ಇಲ್ಲ, ಬೇಡವೇ ಬೇಡ ಅಂತೀವಿ. ಹೀಗೆ ನಮ್ಮ ಭಕ್ತಿಯ ಲೆವೆಲ್ಲು. ಯಾಕೆಂದರೆ ಎಲ್ಲವೂ ಭಗವಂತನ ಸೃಷ್ಟಿ, ಅಲ್ಲಿರೋದನ್ನು ಅಲ್ಲಿ ಕೊಡ್ತಾ ಇದ್ದೀವಿ, ಬೇಕಾದನ್ನು ಕೇಳ್ತಾ ಇದ್ದೀವಿ. ಈ ಸೃಷ್ಟಿ ಬಗ್ಗೆ ನಾನು ಇನ್ನೊಂದು ದೃಷ್ಟಾಂತವನ್ನು ಹೇಳಬೇಕು ಅಂತ ಇಚ್ಛೆ ಪಡ್ತೇನೆ. ಒಬ್ಬ ದೊಡ್ಡ ಮಹನೀಯರು, ಅವರ ಮುಂದೆ ಒಬ್ಬ ಮಂತ್ರಜಾಲ ಮಾಡುವ ಮೆಜಿಷಿಯನ್ ಹೋದನಂತೆ. ಹೋಗ್ಬಿಟ್ಟು ಒಂದು ಮಣ್ಣು, ಅಂದರೆ ಈ ಜೇರಿ ಮಣ್ಣಿನಲ್ಲಿ ಒಂದು ಆಕೃತಿ, ಒಂದು ಬೆಕ್ಕೋ ಒಂದು ನಾಯೋ, ಅದನ್ನು ಮಾಡಿ ಅದಕ್ಕೆ ಜೀವ ತುಂಬಿದನಂತೆ. ಅದು ಜೀವ ತಳೆದು ಬಿಡ್ತು. ಆಮೇಲೆ ಆ ಮಹನೀಯರ ಹತ್ರ ಹೋಗಿ ಹೇಳಿದಂತೆ, ಹೇಗಿದೆ ನನ್ನ ಸೃಷ್ಟಿ ನೋಡಿದ್ರ, ನಾನು ದೊಡ್ಡವನಲ್ವಾ, ನನ್ನ ಸೃಷ್ಟಿ ಹೇಗಿದೆ ನೋಡಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಅಪ್ಪ ಇದು ಖಂಡಿತವಾಗಿ ಭಾಳ ದೊಡ್ಡ ಮಂತ್ರಗಾರ ಮೆಜಿಷಿಯನ್ನು, ಆದರೆ ಆ ಜೇಡಿ ಮಣ್ಣಿತ್ತಲ್ಲ, ಆ ಜೇಡಿ ಮಣ್ಣನ್ನು ಸೃಷ್ಟಿಸಿದೆಯಾ ಅಂತ ಕೇಳಿದ್ರಂತೆ. ಹಾಗೆ ಈ ಪ್ರಪಂಚದಲ್ಲಿರೋದೆಲ್ಲ ಮನುಷ್ಯ ಏನೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಭಗವಂತನ ಸೃಷ್ಟಿಯೇ. ಇದು ನಮ್ಮ ಭಕ್ತಿಯ ಒಂದು ಮಿತಿ, ಮಿತಿ ಅಂತ ವರ್ಸತ್ತೆ. ಇವಾಗ ನಾನು ಹೇಳ್ತಾ ಇರೋ ವಿಚಾರ ಒಬ್ಬ ಬಹಳ ದೊಡ್ಡ ಶಿವಭಕ್ತರ ವಿಚಾರ. ಅವರು ಕಣ್ಣಪ್ಪ ಅಂತ ಪ್ರಸಿದ್ಧರಾಗಿದ್ದಾರೆ. ಈ ಕಣ್ಣಪ್ಪ ನಾಯನಾರವ್ರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ವಿವರಿಸ್ತಾರೆ, ಕಲೈಮಲಿಂದ ಸೀರು ನಂಬಿ ಕಣ್ಣಪ್ಪನರ್ಕುಂ ಅಡಿಯೇನ್ ಅಂತ ಹೇಳಿದ್ದಾರೆ. ಈ ಕಣ್ಣಪ್ಪರ ವಿಚಾರ ಹೇಗೆ ಅಂತಂದರೆ, ಇವರು ಕಾಡು ಜನಾಂಗದ ಬೇಟೆಗಾರರು, ಬೇಟೆಗಾರರ ಒಂದು ಜನಾಂಗ, ಕಾಡು ಜನಾಂಗ ಅಂತ ಇಟ್ಕೋಬಹುದು. ಪಟ್ಟಾಪಿನಾಡು ಅಂತ ಒಂದು ಇವರದೇ ಒಂದು ಸಾಮ್ರಾಜ್ಯ. ಅದರಲ್ಲಿ ಉಡುಪೂರ್ ಅಂತ ಒಂದು ಊರು, ಅಲ್ಲಿ ನಾಗನ್ ಅಂತ ಈ ಬೇಟೆಯಾಡುವ ಜನಾಂಗಕ್ಕೆ ಸೇರಿದ ಒಬ್ಬ ರಾಜ, ಬೇಟೆಗಾರರಿಗೆ ಆ ಸಾಮ್ರಾಜ್ಯಕ್ಕೆ ರಾಜ. ಈತನ ಹೆಂಡತಿ ಹೆಸರು ಪೆಟ್ಟೈ ಅಂತ. ಇವರಿಗೆ ಬಹಳ ದಿವಸ ಮಕ್ಕಳಿರಲಿಲ್ಲ, ಈ ನಾಗನ್ ಪೇಟೆಯವರಿಗೆ ಮಕ್ಕಳಿರಲಿಲ್ಲ. ಆದರೆ ಇವರು ಬಹಳ ದೊಡ್ಡ ಸುಬ್ರಹ್ಮಣ್ಯ ಸ್ವಾಮಿಯವರ ಭಕ್ತರು. ಆ ಭಕ್ತಿ ಇವರು ಪ್ರಾರ್ಥನೆ ಮಾಡಿದ್ದರಿಂದ ಭಕ್ತಿಯಿಂದ ಇವರಿಗೆ ಕೊನೆಗೆ ಒಬ್ಬ ಮಗ ಹುಟ್ಟಿದ. ಆ ಮಗ ಹುಟ್ಟಿದಾಗ ಮಗು ಹೇಗಿತ್ತು ಅಂತಂದರೆ ಒಳ್ಳೆ ಘನವಾಗಿ ತೂಕವಾಗಿತ್ತಂತೆ. ಅದರಿಂದ ಆ ಮಗುಗೆ ತಿಣ್ಣನ್ ಅಂತ ಹೆಸರಿಟ್ರು. ಅದು ಹೇಗೆ ಅಂತಂದರೆ ಇವಾಗ ಹುಟ್ಟೋ ಮಗು ಗುಂಡುಕಲ್ ಥರ ಇದ್ದು ಘನವಾಗಿದ್ದರೆ ಇಲ್ಲಿ ಗುಂಡಪ್ಪ ಅಂತ ಇಟ್ಬಿಡೋದಿಲ್ವೇ, ಹಾಗೆ ಅವರು ಆ ಮಗನಿಗೆ ಗುಂಡು ಗುಂಡಾಗಿ ಇದ್ದಿದ್ದರಿಂದ ತಿಣ್ಣನ್ ಅಂತ ಹೆಸರಿಟ್ರು. ಸರಿ, ತಿಣ್ಣನ್ನು ದೊಡ್ಡವನಾದ ಬೆಳೆದ ಈ ಮತ್ತೆ ಇವರು ಶಿವಭಕ್ತರು ಅಂತ ಹೇಳಿದ್ದಾನೆ. ಈತ ಇದ್ದದ್ದು ಕಾಳಹಸ್ತಿಯಿಂದ ಒಂದು ಜಾಗದ ಹತ್ರ ಕಾಳಹಸ್ತಿ. ಈತ ಬೇಟೆಗಾರ ಸ್ಕೂಲಿಗೆ ಕಳಿಸಿದರು, ಬೇಟೆಯ ವಿದ್ಯೆಯೆಲ್ಲ ಕಲಿಬೇಕಲ್ಲ, ಬಿಲ್ಲು ಬಾಳ ಬಿಡೋದು ಬಿಲ್ಲು ಇದನ್ನೆಲ್ಲ. ಅಲ್ಲಿ ಯಾರು ಗುರುಗಳಿದ್ದರೋ ಅವರ ಹತ್ರ ಕಳಿಸಿದರೆ ಬಹಳ ಬೇಗ ಅವರು ಗುರುಗಳು ಇನ್ನೇನು ಹೇಳೋದು ಮುಗಿಸೋದ್ರೊಳಗೆ ಅದನ್ನು ಕಲ್ತು ಬಿಡ್ತಾ ಇದ್ದ, ಅಷ್ಟು ಪ್ರಾವೀಣ್ಯತೆ ಬಿಲ್ಲು ವಿದ್ಯೆಯಲ್ಲಿ. ಸರಿ, ಅವ್ರು ಹೇಳಿದರು ನಿನಗೆ ನಾನು ಕಲಿಸೋದಕ್ಕೆ ಏನೂ ಇಲ್ಲಪ್ಪ, ನೀನು ಆವಾಗಲೇ ಎಲ್ಲ ಕಲ್ತು ಬಿಟ್ಟಿದೀಯ, ಸೊ ನೀನು ಕಲಿಯೋದೇನಿಲ್ಲ ಅಂತ ಅವರು ವಾಪಸ್ ಕಳಿಸಿದ್ರು. ಇದು ಯಾಕೆ ಇಷ್ಟು ಬೇಗ ಹೇಗೆ ಇವನು ಕಲಿತಾ ಇದ್ದಾನೆ, ಹೇಳೋದಕ್ಕೆ ಮುಂಚೆನೆ ಮಾಡ್ತಾ ಇದ್ದಾನಲ್ಲ ಅಂತ ಅಂದರೆ, ಕಾಳಹಸ್ತಿ ಪುರಾಣದ ಪ್ರಕಾರ ಈತನು ಅರ್ಜುನನ ಪುನರಾವತಾರ ಅಂತ ಹೇಳಲ್ಪಟ್ಟಿದೆ. ಅಂದರೆ ಅರ್ಜುನನಿಗೂ ಈಶ್ವರನಿಗೂ ಹಿಂದಿನ ಜನ್ಮದಲ್ಲಿ, ಈತನ ಹಿಂದಿನ ಜನ್ಮದಲ್ಲಿ ಒಂದು ಹಂದಿಯ ಬೇಟೆಗೆ ಹೋಗ್ತಾರೆ. ಇಬ್ಬರು ಒಂದೇ ಸಮಯದಲ್ಲಿ ಆ ಹಂದಿಯನ್ನು ಬಾಣದಿಂದ ಹೊಡೆದು ಅವ್ರಿಗೆ ಜಗಳ ಬರುತ್ತೆ. ನಾನೇ ಕೊಂದಿದ್ದು, ನಂದು ಇದು, ನಾನೇ ಕೊಂದಿದ್ದು ಅಂತ ಒಂದು ವಾದ ಬರುತ್ತೆ. ಆ ವಾದ ಬಂದಾಗ ಇದನಿಗೆ ಪಶುಪತಾಸ್ತ್ರ ಪ್ರಧಾನವಾಗತ್ತೆ, ಅದು ಇನ್ನೊಂದು ವಿಷಯ. ಆಗ ಪರಮೇಶ್ವರನನ್ನು ಈತ ಗುರುತು ಹಿಡಿಯದಿದ್ದರಿಂದ, ಆ ಒಂದು ಲೋಪದಿಂದ ಈ ಪುನರ್ಜನ್ಮ ಬಂತು ಅಂತ. ಸೊ ಈ ತಿನ್ನನ್ನು ಅರ್ಜುನನ ಪುನರಾವತಾರ, ಇದು ಕಾಳಹಸ್ತಿ ಪುರಾಣದಲ್ಲಿದೆ. ಮತ್ತು 16 ವಯಸ್ಸು ಆಯಿತು ಇವಳಿಗೆ, ಎಲ್ಲ ಬಿಲ್ಲುವತಿಯನ್ನೆಲ್ಲ ಪ್ರಾವೀಣ್ಯತೆ ಚೆನ್ನಾಗಿ ಬಂದಿದೆ. ಇವರ ತಂದೆ ನಾಗನ ಏನು ಮಾಡ್ದ, ನೀನು ವಯಸ್ಸಿಗೆ ಬಂದಿದೀಯಪ್ಪ, ಇನ್ಮೇಲೆ ನೀನು ರಾಜನಾಗಿರು ಅಂತ ಪಟ್ಟಾಭಿಷೇಕ ಮಾಡಿಬಿಟ್ಟ. ಬೇಟೆಯಾಡೋದಕ್ಕೆ ತುಂಬ ಪ್ರಾವೀಣ್ಯತೆ ಇದೆ, ಪಟ್ಟ ಕಟ್ಟಿದ ಕೂಡಲೇ ರಾಜ ರಾಜ ತಾನೇ, ಕಾಟ ರಾಜ ಆದರೆ ಏನಂತೆ, ಬೇಟೆಗಾರ ಆದರೆ ಏನಂತೆ. ಪ್ರಥಮವಾಗಿ ಮಾರನೇ ದಿವಸವೇ ಬೇಟೆಗೆ ಹೊರಡ್ತಾರೆ, ಈತ ಬೇಟೆಗೆ ಹೊರಡ್ತಾನೆ. ಬೇಟೆಗೆ ಹೊರಟಾಗ ಅವರ ತಂದೆ ಹೇಳ್ತಾರೆ, ನೋಡಪ್ಪ ನೀನು ಒಬ್ಬನೇ ಹೋಗಬೇಡ, ಜೊತೆನಲ್ಲಿ ಸ್ವಲ್ಪ ಜನ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಒಬ್ಬ ನಾಣನ್ ಅಂತ ಒಬ್ಬನ್ನ, ಮತ್ತು ಇನ್ನೊಬ್ಬ ಕಾನನ್ ಅಂತ ಇಬ್ಬರನ್ನ ಜೊತೆಯಲ್ಲಿ ಕಳಿಸಿದ್ದಲ್ಲದೆ ಒಂದಷ್ಟು ಜನ ಹಿಂದೇನು ಬೇಟನ್ನ ಜೊತೆಯಲ್ಲಿ ಕಳಿಸ್ತಾರೆ. ಅದು ಪ್ರಪ್ರಥಮ ಬೇಟೆ. ಆತನಿಗೆ 16 ವಯಸ್ಸಾಗಿದೆ. ಕಾಡಿನಲ್ಲಿ ಹೋಗ್ತಾರೆ ಬೇಟೆಗೆ, ಎಷ್ಟು ದರ ಹೋದರೂ ಯಾವ ಪ್ರಾಣಿಯೂ ಕಣ್ಣಿಗೆ ಬೀಳೋದಿಲ್ಲ, ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಆಮೇಲೆ ಎಷ್ಟೋ ದೂರ ಹೋದ ಮೇಲೆ ಹಿಂದೆ ಇದ್ದವರೆಲ್ಲ ಅಲ್ಲೇ ಉಳ್ಕೊಂಬಿಟ್ರು, ಇವ್ರ ಜೊತೆಯಲ್ಲಿ ಓಡೋಕ್ಕಾಗಲಿಲ್ಲ ಅವರಿಗೆ, ಅವ್ರು ಹಿಂದೆ ಉಳ್ಕೊಂಬಿಟ್ರು. ಈ 3 ಜನ ಮಾತ್ರ ಹೋಗ್ತಾ ಇದ್ದಾರೆ, ಕಾಡನ್ನು ನಾಣನ್ನು ಇವರು ತಿಣ್ಣನ್ನು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ದೂರದಲ್ಲಿ ಒಂದು ಕಾಡು ಹಂದಿ ಕಣ್ಣಿಗೆ ಬಿತ್ತು. ಆ ಕಾಡು ಹಂದಿ ಇವರನ್ನು ಇವರ ಗುರಿಯಾಗಿದೆ, ಆದರೆ ಅದು ಓಡ್ತಾ ಇದೆ. ಅವರು ಅದರ ಹಿಂದೆ ಇವರು ಓಡೋದಕ್ಕೆ ಸುಸ್ತಾಗ್ತಾ ಇದ್ದಾರೆ. ಕೊನೆಗೆ ಓಡಿದ್ರು, ಓಡಿ ಅದನ್ನು ಹಿಂಬಾಲಿಸಿ ಅದೆಲ್ಲೋ ಒಂದು ಕಡೆ ನಿಲ್ತು, ನಿಂತ ಮೇಲೆ ಅದನ್ನು ಸಂಹಾರ ಮಾಡಿದ್ರು. ಆ ಕಾಡು ಹಂದಿ ಸಂಹಾರ ಮಾಡಿದ್ದು ಇಲ್ಲಿ ಒಂದು ಸಾಂಕೇತಿಕ. ಏನು ಸಾಂಕೇತಿಕ ಅಂತಂದರೆ, ಈ ತಿಣ್ಣನವರು ತಮ್ಮ ಅಹಂಕಾರ ಮತ್ತು ಇತರೆ ಕಲ್ಮಶಗಳು ಇರಬಹುದಾದಂಥ ಲೋಭ ಮತ್ಸರ ಇದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕೊಂದರು ಅನ್ನೋ ಒಂದು ಸಾಂಕೇತಿಕವಾದ ಹಂದಿಯನ್ನು ಕೊಂದ ಇದು. ಆಮೇಲೆ ಇವರು ಬೇಟೆಯಾಡುವಾಗ ಇವರಿಗೂ ಒಂದು ಧರ್ಮ ಇತ್ತು. ಏನು ಆ ಧರ್ಮ ಅಂತಂದರೆ, ಚಿಕ್ಕ ಚಿಕ್ಕ ಮರಿಗಳನ್ನು ಇವರು ಬೇಟೆಯಾಡ್ತಾ ಇರಲಿಲ್ಲ, ಕೊಲ್ತಾ ಇರಲಿಲ್ಲ. ಹಾಗೆ ಹೆಣ್ಣು ಪ್ರಾಣಿಗಳನ್ನು ಕೊಲ್ತಾ ಇರಲಿಲ್ಲ. ಅದೇ ರೀತಿ ಕಾಯಿಲೆ ಇರುವ, ಊನ ಇರುವ ಪ್ರಾಣಿಗಳನ್ನು ಕೂಡ ಇವರು ಕೊಲ್ತಾ ಇರಲಿಲ್ಲ. ಇದು ಇವರ ಬೇಟೆಯಾಡುವ ಒಂದು ಧರ್ಮವನ್ನಾಗಿ ಪಾಲಿಸಿಕೊಂಡು, ಅದರಲ್ಲೂ ಒಂದು ಧರ್ಮ ಈ ಥರ ಆಡ್ತಾ ಇದ್ರು. ಆ ಹಂದಿ ಸಂಹರಿಸಿದರು, ಬಹಳ ದೂರ ಬಂದುಬಿಟ್ಟಿದ್ದಾರೆ. ಅವರ ಕಾಡು ಪ್ರದೇಶವಲ್ಲದೆ ಬೇರೆ ಬೇರೆ ಕಾಡುಗಳಿಗೆ ಬಂದುಬಿಟ್ಟಿದ್ದಾರೆ. ಎಷ್ಟೋ ದೂರ ಬಂದಿದ್ದರಿಂದ ತುಂಬ ಆಯಾಸವಾಗಿದೆ, ಹಸಿವಾಗಿದೆ, ಬಾಯಾರಿಕೆ ಆಗಿದೆ. ಆವಾಗ ಆ ಹಂದಿ ಇತ್ತಲ್ಲ, ಆ ಹಂದಿ ಮಾಂಸವನ್ನು ನೀನು ಬೇಯಿಸು ಅಂತ ಕಾಡನಿಗೆ ಅವ್ರು ಹೇಳಿದ್ರು. ಸರಿ, ನಾನು ಮಾಂಸ ಬೇಯಿಸ್ತೀನಿ ಅಂತ ಹೇಳಿ ಒಂದು ಅಲ್ಲೇ ಒಂದು ನದಿ ಇತ್ತು, ಅದು ಪೊನ್ಮುಗಳಿ ಅಂತ ಆ ನದಿ ಹೆಸರು. ಆ ನದಿ ತೀರಕ್ಕೆ ಬಂದರು, ಈ ಥರ ಮಾಂಸ ಬೇಯಿಸೋಕ್ಕೆ ಕಾಡನ್ನು ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಇವರು ನದಿಯಲ್ಲಿ ದಾಹ, ವಿಪರೀತ ದಾಹ, ಆಯಾಸವಾಗಿಬಿಟ್ಟಿದೆ. ಅಲ್ಲಿ ಮೊದಲು ನೀರು ಕುಡಿಬೇಕು ಅಂತ ಈ ನಾನನ್ನು ತಿನ್ನನ್ನು ಇಬ್ಬರು ನದಿಯಲ್ಲಿ ಬೊಗಸೆಯಿಂದ ನೀರು ತಗೊಂಡ್ರು. ಆ ತಗೊಂಡಾಗ ಅದು ಏನು ಆಶ್ಚರ್ಯ ನೋಡಿ, ಅವರಿಗೆ ಆ ಬಾಯಾರಿಕೆ ಮರೆತು ಹೋಯಿತು. ಅಷ್ಟು ಆಯಾಸವಾಗಿದೆ, ಬಾಯಾರಿಕೆ ಆಗಿದೆ, ಹಸಿವಾಗಿದೆ. ಬೊಗಸೆಯಿಂದ ನೀರು ತಗೊಂಡ ತಕ್ಷಣ ದೇಹದಲ್ಲಿ ಮಾರ್ಪಾಡು, ಬಾಯಾರಿಕೆ ಇಲ್ಲ. ಮೇಲೆ ನೋಡ್ತಾ ಇದೆ, ಹೀಗೆ ನೋಡಿದ್ರೆ ಬೆಟ್ಟ ಕಾಣಿಸ್ತಾ ಇದೆ. ಬೆಟ್ಟ ಕಾಣಿಸ್ತಾ ಇದ್ದರೆ ನಾನೇನು ಹೇಳ್ತಾನೆ, ಮೇಲೆ ಬೆಟ್ಟಕ್ಕೆ ಹೋಗೋಣ ಅಂತ ಕೇಳ್ತಾನೆ. ಓಹೋಹೋ, ಹೋಗೋಣ, ಅದಕ್ಕೇನಂತೆ. ತಿಣ್ಣನಿಬ್ಬರು ಬೆಟ್ಟ ಹತ್ತಿ ಹೋಗ್ತಾ ಇದ್ದಾರೆ. ಬೆಟ್ಟ ಹತ್ತು ಹತ್ತುತ್ತಾ ಇರುವಾಗಲೇ ಈ ತಿಣ್ಣನಿಗೆ ಒಂದು ಅನುಭವ ಆಗ್ತಾ ಇದೆ. ಎಂಥ ಅನುಭವ ಆಗ್ತಾ ಇದೆ ಅಂತಂದರೆ, ಬಾಡಿನಲ್ಲಿ ವೆಯ್ಟ್ಲೆಸ್ನೆಸ್, ಒಂದು ಏನೋ ಒಂದು ದಿವ್ಯವಾದ ಅನುಭವ. ತನ್ನ ಶರೀರದಲ್ಲಿ ಏನೋ ಮಾರ್ಪಾಡಾಗ್ತಾ ಇದೆ, ದಿವ್ಯವಾದ ಶಕ್ತಿ ಏನೋ ಇದಾಗಿದೆ, ಆಯಾಸವಿಲ್ಲದೆ ಹಗುರವಾದ ಹಾಗೆ ಈತನಿಗೆ ಅನುಭವ. ತಿಣ್ಣನಿಗೆ ಕೇಳ್ತಾನೆ, ನಾನನ್ನು ಕೇಳ್ತಾನೆ, ನಿನಗೇನಾದರೂ ಇಂತಹ ಅನುಭವ ಆಗ್ತಾ ಇದೆಯೇ ಅಂತಂದರೆ, ಇಲ್ಲವಲ್ಲ, ನನಗೇನು ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಮೇಲ್ಮೇಲೆ ಹೋಗ್ತಾ ಇದ್ರೆ ಈತನ ಬಾಡಿಯೆಲ್ಲ ತನ್ನತನವನ್ನು ಕಳ್ಕೊಳ್ತಾ ಇದೆ. ತಿಣ್ಣನಿಗೆ ತನ್ನತನವನ್ನು ಕಳ್ಕೊಳ್ತಾ ಇದೆ, ಬಾಡಿ ಕಾನ್ಷಿಯಸ್ನೆಸ್ ಅನ್ನೋದು ಹೋಗ್ತಾ ಇದೆ. ಸರಿ, ಇಬ್ಬರು ಮೇಲೆ ಬಂದು, ನನಗೇನೋ ಒಂದು ಶಬ್ದ ಕೂಡ ಕೇಳಿಸ್ತಾ ಇದೆಯಾ, ನಿನಗೆ ಕೇಳಿಸ್ತಾ ಇದೆಯಾ? ನಾನು ಹೇಳಿದ ನನಗೆ ಎಂಥದ್ದು ಕೇಳಿಸ್ತಾ ಇಲ್ಲಪ್ಪ. ಸರಿ, ಮೇಲೆ ಹೋದರೆ ಅಲ್ಲಿ ಆ ಬೆಟ್ಟ ಹತ್ತಿ ಮೇಲೆ ಹೋದ ನೋಡಿದ ಕೂಡಲೇ ತಿಣ್ಣನಿಗೆ ಏನನ್ನಿಸ್ತು, ಆಹಾ, ಏನಪ್ಪ ಪರಮೇಶ್ವರ, ನನ್ನನ್ನು ಇಷ್ಟು ದಿವಸ ಬಿಟ್ಬಿಟ್ಟು ಎಲ್ಲಿ ಹೋಗಿದ್ದೆ, ನನ್ನನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟೆ ಅಂತ ಹೋಗಿ ಚೆನ್ನಾಗಿ ಅಪ್ಪಿಕೊಳ್ತಾನೆ. ಆ ಭಾವನೆಯೇ ಬೇರೆ, ಅವನವನಾಗಿಲ್ಲ, ತಿಣ್ಣನಾಗಿಲ್ಲ, ಪರಮಾತ್ಮನಲ್ಲಿ ಐಕ್ಯವಾದ ಹಾಗೆ ಅವನ ಭಾವನೆ. ಅಪ್ಪಿಕೊಂಡು ಕಣ್ಣೀರಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ಎಷ್ಟೋ ದಿವಸದಿಂದ ಈತನನ್ನು ನೋಡದೆ ತಾನೇ ಇವಾಗ ಸಿಕ್ಕಿಬಿಟ್ಟಿದ್ದಾನೆ ನನಗೆ ಪರಮೇಶ್ವರ ಅನ್ನೋ ಭಾವನೆಯಿಂದ ಅಪ್ಪಿಕೊಂಡು ಕಣ್ಣೀರಿನಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ಶಿವನಿಗೆ ಎಷ್ಟು ಇಷ್ಟವಾಗಿರಬಹುದು ನಾವು ಊಹಿಸಬೇಕು. ಈ ಥರ ಮಾಡ್ತಾ ಇದ್ದಾನೆ. ಆಮೇಲೆ ಎಷ್ಟೋ ಹೊತ್ತಿನಿಂದ ಕಣ್ಣಿನಲ್ಲಿ ಅಭಿಷೇಕ ಆದಮೇಲೆ, ನಿನ್ನನ್ನು ಇಲ್ಲಿ ಯಾರು ಕಾಯ್ತಾರಪ್ಪ, ನಿನಗೆ ಹಸುವಾದರೆ ಯಾರು ಊಟ ಕೊಡ್ತಾರೆ, ಅವನ ನೋಡಿ ಅವನ ಮನಸ್ಸಿನಲ್ಲೂ ವಿಷಯ ನೋಡಬೇಕು. ಇಲ್ಲಿ ನಿನಗೆ ಆಹಾರ ಹೇಗೆ ಸಿಗ್ತದೆ, ಯಾರು ಕೊಡ್ತಾರೆ ನಿನಗೆ, ಇಂತಹ ಇದರಲ್ಲಿ ಇದೆಯಲ್ಲ, ನಿನ್ನನ್ನು ಯಾರು ಕಾವಲು ಕಾಯ್ತಾರೆ, ನಿನಗೇನು ತೊಂದರೆ ಆಗೋದಿಲ್ಲ, ಬೇರೆಯವರು ಬೇರೆ ದುಷ್ಟ ಪ್ರಾಣಿಗಳೆಲ್ಲ ತೊಂದರೆ ಕೊಡೋದಿಲ್ಲ ಅಂತ ಈ ಥರ ಎಲ್ಲ ಪ್ರಲಾಪ, ಆ ಭಕ್ತಿಯ ಪ್ರವಾಹದ ಪ್ರಲಾಪ. ಇದನ್ನು ಮಾಡ್ತಾ ಇದ್ದ ಹಾಗೆ ಏನು ಮಾಡ್ತಾನೆ, ಅಲ್ಲಿ ನೋಡಿದ್ರೆ ಏನೇನೋ ಇದೆ, ಗಲೀಜು ಅಂತ ಇದೆ, ಈತನಿಗೆ ಗಲೀಜು ಕಾಣಿಸ್ತಾ ಇದೆ. ಶಿವನ ತಲೆ ಮೇಲೆ ಏನೇನೋ ಸೊಪ್ಪು ಏನೇನೋ ಬಿದ್ದಿದೆ, ಅದನ್ನು ತನ್ನ ಚಪ್ಪಲಿ ಕಾಲಿನಲ್ಲೇ ತಲೆ ಮೇಲಿಂದ ಕ್ಲೀನ್ ಮಾಡ್ತಾನೆ, ಚಪ್ಪಲಿ ಕಾಲಿನಿಂದ. ಆಮೇಲೆ ಸುತ್ತಮುತ್ತನೂ ಅದನ್ನು ಕ್ಲೀನ್ ಮಾಡ್ತಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಆವಾಗ ಈ ಥರ ಹೇಳ್ತಾನೆ, ನಾನನ್ನು ನೋಡು, ಇದೆಲ್ಲ ಎಷ್ಟೋ ಗಲೀಜು ಮಾಡಿಬಿಟ್ಟಿದ್ದಾರೆ, ಇದೆಯಲ್ಲ ಏನೋ ಯಾರೋ. ಅದಕ್ಕೆ ಅವತ್ತನ್ನು ಹೇಳ್ತಾನೆ, ನಾನನ್ನು ಈತನಿಗೆ ಹೇಳ್ತಾನೆ, ನೋಡು, ನಾನು ನಿಮ್ಮ ತಂದೆಯವರು ಹಲವು ಸಲ ಇಲ್ಲಿ ಬಂದಿದ್ದೀವಿ, ಬಂದಾಗ ಇಲ್ಲಿ ಒಬ್ಬರು ಪುರೋಹಿತರು ಅರ್ಚನೆ ಮಾಡೋರು ಯಾರೋ ಒಬ್ಬರು ಬರ್ತಾರೆ ಜುಟ್ಟಿಟ್ಕೊಂಡು, ಅವರು ಬಂದು ಏನು ಮಾಡ್ತಾರೆ ಅಂದರೆ ಈಶ್ವರನ ತಲೆ ಮೇಲೆ ಒಂದಷ್ಟು ನೀರು ಸುರಿತಾರೆ, ನೀರು ಸುರಿದ ಮೇಲೆ ಒಂದಷ್ಟು ಹೂವು ಹಾಕ್ತಾರೆ, ಹೂವು ಹಾಕಿದ ಮೇಲೆ ಒಂದು ದೊನ್ನೆನೊಳಗೋ ಯಾವುದ್ರೊಳಗೋ ಒಂದಷ್ಟು ಏನೋ ಒಂದು ಆಹಾರವನ್ನು ಮುಂದೆ ಇಟ್ಟುಬಿಟ್ಟು ಏನೋ ಅವನು ಅಂತ ಒಂದು ಮಂತ್ರ ಏನೋ ಹೇಳೋದಂಗೆ ಹೇಳಿಬಿಟ್ಟು ಅದನ್ನು ತಗೊಂಡು ಹೊರಟೋಗ್ತಾರೆ ಈ ಥರ ನಡೀತಾ ಇದೆ, ನಾನು ನಿಮ್ಮ ತಂದೆಯವರು ಬಂದಾಗ ಇದನ್ನು ನೋಡಿದ್ದೀವಿ ಅಂತ ಹೇಳ್ತಾನೆ. ಇಲ್ಲಿ ನಾಣ ಅನ್ನೋರ ಸಿಗ್ನಿಫಿಕೆನ್ಸ್ ಏನು ಅಂತಂದರೆ, ಒಳ್ಳೆಯ ಕರ್ಮದ ಒಂದು ಕರ್ಮದ ಸಂಸ್ಕಾರ ಇರುವ ಸಿಗ್ನಿಫಿಕೆನ್ಸ್ ಸಂಕೇತ ನಾಣನವರು. ಅದರಿಂದ ಆ ಸಂಸ್ಕಾರದಿಂದ ಶಿವನಿರುವ ಮಾರ್ಗವನ್ನು ತೋರಿಸಿದ. ಇದು ಸಿಂಬಲೈಸೇಷನ್, ಅಲ್ಲಿ ಸಿಂಬಾಲಿಕ್ ಆಗಿ ಏನು ತೋರಿಸ್ತಾ ಇದೆ, ನಾಣನು ತನ್ನ ಒಂದು ಪುಣ್ಯ ಸಂಸ್ಕಾರದಿಂದ ಶಿವನ ಹತ್ರ ಹೋಗಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟ. ಅದು ಅಲ್ಲಿ ಆತನ ಪಾತ್ರ. ಸರಿ, ಇವನು ನಿನಗೆ ಹೇಗಪ್ಪ ಆಹಾರ, ಯಾರು ಕೊಡ್ತಾರೆ ಅಂತ ಎಲ್ಲ ಆದಮೇಲೆ, ಇದು ನಿನಗೆ ತುಂಬ ಹಸಿವಾಗಿರಬೇಕು, ನಾನು ಹೋಗಿ ಕೆಳಗೆ ಹೋಗ್ಬಿಟ್ಟು ಏನಾದರೂ ಆಹಾರ ತರ್ತೀನಿ ಅಂತ ಕೆಳಗೆ ಇಳಿತಾನೆ. ಕೆಳಗಿಳಿದು ನಾಲ್ಕು ಹೆಜ್ಜೆ ಬಂದಿಲ್ಲ ಅಷ್ಟೊಳಗೆ ಮೇಲೆ ವಾಪಸ್ಸು. ಅಯ್ಯೋ ಏನಾಗ್ಬಿಡ್ತೋ ನಮ್ಮ ಶಿವರಿಗೆ, ಏನಾಗ್ಬಿಡ್ತೋ, ಏನಾಗುತ್ತೋ ಅನ್ನೋ ಒಂದು ಆತಂಕ. ಆತಂಕದಿಂದ ಹುಷಾರಾಗಿರು, ಗೊತ್ತಾಯ್ತಾ, ನಾನು ಬೇಗ ಬಂದ್ಬಿಡ್ತೀನಿ ಆಹಾರ ತಗೊಂಡು ಅಂತ ಹೀಗೆ ನಾಲ್ಕು ಹೆಜ್ಜೆ ಕೆಳಗಿಳಿಯೋದು, ಮತ್ತೆ ಬರೋದು, ತಗೊಂಡು ಈ ಥರ ವರ್ತನೆ. ಶಿವನಲ್ಲಿ ಅಷ್ಟು ಮಗ್ನಾಗ್ಬಿಟ್ಟಿದ್ದಾನೆ ಅವನು, ತನ್ನದನ್ನು ತಾನನ್ನು ಮರೆತು ಬಿಟ್ಟಿದ್ದಾನೆ. ಕೊನೆಗೆ ಆಹಾರ ಬೇಕಲ್ಲ, ಆದ್ದರಿಂದ ನಾನು ಬೇಗ ಬಂದ್ಬಿಡ್ತೀನಿ, ಇಲ್ಲದೆ ಹುಷಾರಾಗಿರು ಅಂತ ಹೇಳಿ ದಡ ದಡ ದಡ ದಡ ಅಂತ ಕೆಳಗೆ ಬೆಟ್ಟ ಇಳಿದು ಬರ್ತಾರೆ ಇಬ್ಬರು. ಬೆಟ್ಟ ಇಳಿದು ಬಂದಮೇಲೆ ಏನು ಮಾಡ್ತಾನೆ, ಅವನು ಹೇಳಿದ್ದಲ್ವಾ, ಹೀಗೆ ಯಾರೋ ಒಬ್ಬರು ಬಂದು ನೀರು ಹಾಕ್ತಾರೆ, ಹೂ ಹಾಕ್ತಾರೆ, ಎಲ್ಲ ಜ್ಞಾಪಕ ಇಟ್ಕೊಂಡಿದ್ದಾನೆ. ಸೊ ಅಷ್ಟರೊಳಗೆ ಈ ಕಾಡನ್ನು ಏನು ಮಾಡಿದ್ದಾನೆ, ಮಾಂಸ ಎಲ್ಲ ಬೇಯಿಸಿಟ್ಟಿದ್ದಾನೆ. ಬೇಯಿಸಿಟ್ಟರೆ ಇವ್ರಿಗೆ ಹಸಿವೆಲ್ಲ ಮರೆಸ್ಕೋಗಿದೆ. ಆ ಮಾಂಸದ ಪೀಸ್ಗಳನ್ನು ಒಂದೊಂದಾಗಿ ಕಚ್ಚಿ ಎಂಜಿನ್ ಮಾಡಿ, ಓ ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿರೋ ಪೀಸನ್ನೆಲ್ಲ ಒಂದು ದನ್ನೆಯಲ್ಲಿ ಹಾಕಿ ಸೇರಿಸ್ಕೊಂಡ. ಕೆಟ್ಟದನ್ನು ಬಿಟ್ಟು ಆಮೇಲೆ ಮತ್ತೇನು ಮಾಡುವ, ನದಿಗೆ ಹೋಗಿ ನದಿಯಲ್ಲಿರೋ ನೀರನ್ನು ಬಾಯಿ ತುಂಬ ತುಂಬಿಕೊಂಡ. ಪಾತ್ರೆ ಇರುವಲ್ಲ, ಎಲ್ಲಿ ತೊಗೊಂಡು ಹೋಗಿ, ಪಾತ್ರೆ ಇಲ್ಲ. ಸರಿ, ಹೂ ತೊಗೊಂಡು ಹೋಗ್ಬೇಕಲ್ಲ, ಅಲ್ಲಿ ಕಾಡು ಹೂಗಳು ತುಂಬ ಇದ್ವು, ಅದನ್ನೆಲ್ಲ ತಲೆಯಲ್ಲಿ ಮೇಲೆ ಎಲೆ ಜಾಗ ಎಲ್ಲ ತಗೊಂಡು ಸರ್ರ ಅಂತ ಮೇಲಕ್ಕೆ ಬಂದ. ಶಿವನ ಲಿಂಗದ ಹತ್ರ ಬಂದ, ನಾನನ್ನು ಕರೆದ, ನೀನು ಬಾ ನನ್ನ ಜೊತೆಗೆ, ನಾನು ಬರೋದಿಲ್ಲ, ನೀನು ಹುಚ್ಚು ಹುಚ್ಚಾಗಿ ಆಡ್ತಾ ಇದೆಯಾ, ನಿಮ್ಮ ಅಪ್ಪನ ಹತ್ತಿಗೆ ಹೇಳ್ತೀನಿ ನಾನು, ನಾನು ಬರೋದಿಲ್ಲ, ನೀನು ಮಾಡೋದು ತಪ್ಪು ಅಂತ ನಾನನ್ನು ಅಲ್ಲಿ ಅವನ್ನ ಬಿಟ್ಬಿಡ್ತಾನೆ, ಕೈ ಬಿಟ್ಬಿಡ್ತಾನೆ. ಸರಿ, ನೀನು ಬರೆದಿದ್ದರೆ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಇವನು ನಾನನ್ನು ಬಿಟ್ಬಿಟ್ಟು ತಿನ್ನನ್ನು ಮೇಲೆ ಬಂದ. ಈಶ್ವರನಿಗೆ ಮೇಲೆ ಏನು ಅವನಿಗೆ ಈಶ್ವರ ಅಂತ ಮುಂದೆ ದೊನ್ನೆನಿಟ್ಟ. ಮೇಲೆ ಲಿಂಗದ ಮೇಲೆ ತನ್ನ ಬಾಯಲ್ಲಿ ತುಂಬಿಕೊಂಡಿದ್ದ ನೀರು ಅದರಿಂದ ಅಲ್ಲಿ ಸುರಿದ, ಅದು ಅಭಿಷೇಕ ಅಂತ ಅವ್ರು ಹೇಳಿದ್ರಲ್ಲ. ಆಮೇಲೆ ತಲೆ ತುಂಬ ಹೂ ಇಟ್ಕೊಂಡಿದ್ದಲ್ಲ, ಅದನ್ನೆಲ್ಲ ದೇವ್ರ ತಲೆ ಮೇಲೆ ಇಟ್ಟ. ಹೂವನ್ನೆಲ್ಲ ಇಟ್ಬಿಟ್ಟು ಮುಂದೆಗಡೆ ಈ ದೊನ್ನೆಯಲ್ಲಿದ್ದ ಮಾಂಸದ ಇದನ್ನೆಲ್ಲ ಇಟ್ಬಿಟ್ಟು, ನೋಡಪ್ಪ ಹುಷಾರಾಗಿರು, ಏನು ಹೆದರ್ಕೋಬೇಡ, ನಾನು ಇಲ್ಲಿ ಪಕ್ಕದಲ್ಲೇ ಕಾವಲಿರ್ತೀನಿ ನಿನಗೆ, ನಿಧಾನವಾಗಿ ತಗೋ ಅಂತ ಹೇಳಿ ಪಕ್ಕದಲ್ಲೇ ಹೋಗ್ಕೂತ. ಇಲ್ಲಿ ಇದೆಲ್ಲ ಏನು ನಮಗೇನು ತೋಚುತ್ತೆ, ಏನು ಮಾಂಸ ಬಾಯಿಂದ ನೀರು ತಿಂಗಳ ಮೇಲೆ ಮಾಂಸ ಇಟ್ಟಿದ್ದಾನೆ, ಅದು ಎಂಥದ್ದು ಕಚ್ಚಿ ಕಚ್ಚಿ ಕಚ್ಚಿ ರುಚಿ ನೋಡಿರೋ ರುಚಿ ನೋಡಿರೋದು ಅಂತ ನಾವು ಹೇಳಬಾರ್ದು. ಪೂಜೆಗೆ ಯೋಗ್ಯವಾಗಿರುವಂತಹ ಮಾಂಸವನ್ನು ಇಟ್ಟಿದ್ದಾನೆ. ಇಲ್ಲಿ ಶಂಕರಾಚಾರ್ಯರು ಈ ಬಗ್ಗೆ ಹೇಳ್ತಾರೆ, ಅಂದರೆ ಈತನ ಭಕ್ತಿ ಎಂತಹುದು ಅನ್ನೋದನ್ನು. ಭಕ್ತಿ ಏನು ಮಾಡುತ್ತೆ, ಏನು ಮಾಡಬಲ್ಲದು, ಭಕ್ತಿ ಕಿಂ ಕರೋತಿ ಅಂದರೆ, ಆ ಶಂಕರಾಚಾರ್ಯರು ಹೀಗೆ ಹೇಳ್ತಾರೆ ನೋಡಿ, ಭಕ್ತಿ ಏನೇನು ಮಾಡಬಲ್ಲದು ಅನ್ನೋ ಬಗ್ಗೆ ಶಂಕರಾಚಾರ್ಯರು ಶಿವಾನಂದ ಲಹರಿ ಅವರ ಕೃತಿಯಲ್ಲಿ 63ನೇ ಶ್ಲೋಕದಲ್ಲಿ ಹೀಗೆ ಉಲ್ಲೇಖಿಸಿದ್ದಾರೆ, ಹೇಳ್ತಾರೆ, ಭಕ್ತಿ ಕಿಂನ ಕರೋತಿ ಏನು ಮಾಡುವುದಿಲ್ಲ. ಮಾರ್ಗಾವರ್ತಿತ ಪಾದುಕಾ ಪಶುಪತೇ ರಂಗಸ್ಯ ಕೂರ್ಚಾಯತೆ ಗಂಡೂಶಾಂಬು ನಿಷೇಚನ ಪುರರಿಪೋರ್ದಿವ್ಯಾಭಿಷೇಕಾಯತೆ ದಿವ್ಯಾಭಿಷೇಕಾಯತೆ ಕಿಂಚಿತ್ ಮಾಂಸಶೇಷಕ ಬಲಂ ನವ್ಯೋಪಹಾರಾಯತೆ ಭಕ್ತಿ ಕಿಂ ನ ಕರೋತಿ ಅಹೋ ವನಚರೋ ಭಕ್ತಾವತ ಹಂಸಾಯತೆ. ಹೀಗೆ ಶಂಕರಾಚಾರ್ಯರು ಶಿವಾನಂದ ಲಹರಿನಲ್ಲಿ ಹೇಳಿದ್ದಾರೆ. ಇದರ ಅರ್ಥ ಹೇಗಿದೆ, ಮಾರ್ಗಾವರ್ತಿತ ಪಾದುಕಾದರೆ ಎಲ್ಲೆಲ್ಲೆಲ್ಲೋ

ಮಾಡಿದ ಮಾಂಸದ ಉಳಿವು ಅದು ನವ್ಯೋಪಾಹಾರ ಆಯ್ತು. ಅವನಿಗೆ ಒಳ್ಳೆ ಫ್ರೆಶ್ ಫುಡ್ ಆ ಥರ ಆಯ್ತಂತೆ ಈಶ್ವರನಿಗೆ. ಇಲ್ಲಿ ನಾವು ಯಾವ ಥರ ನೋಡ್ತೀವಿ ಎಂಜಲ್ ಮಾಂಸ ಅಂತ, ಆದರೆ ಈಶ್ವರನಿಗೆ ದೇವ್ ಒಳ್ಳೆಯ ಆಹಾರದ ಆಯ್ತಂತೆ. ಭಕ್ತಿ ಕಿಂ ನ ಕರೋತಿ, ಭಕ್ತಿ ಏನು ಮಾಡಲಾರದು, ಎಲ್ಲ ಮಾಡಿದ್ರು ಅಹೋ ಅಂದರೆ ಓಹೋ ಏನು ಮಾಡಲಾರದು. ಮನಚರೋ ಭಕ್ತಾವತಂಸ ಆಯಿತೆ, ಇಂಥವನ್ನು ಭಕ್ತ ಶ್ರೇಷ್ಠನಾಗಿ ಮಾಡಿತು ಅಂತ ಶಂಕರಾಚಾರ್ಯರು ಈತನ ಬಗ್ಗೆ ಈತನ ಭಕ್ತಿಯ ಬಗ್ಗೆ ಈ ಥರ ಹೇಳಿದ್ದಾರೆ. ಈ ತರಹ ಭಕ್ತಿ ಅವನಿಗೆ ತಿಣ್ಣನಿಗೆ ಆಯಿತು. ನೈವೇದ್ಯ ಮಾಡಿದ, ನೈವೇದ್ಯ ಅಂದರೆ ಅದೇ ದೇವರ ಮುಂದೆ ಇಟ್ಟ ಅದೇ ನೈವೇದ್ಯ. ರಾತ್ರಿ ಎಲ್ಲ ಈಶ್ವರನಿಗೆ ಕಾವಲು, ಏನಾಗೋಗ್ಬಿಡುತ್ತೋ ನನ್ನ ಈಶ್ವರಕ್ಕೆ ಏನಾಗೋಗ್ಬಿಡುತ್ತೋ ತೊಂದರೆ ಆಗ ಆಯಿತು. ಇದೇ ರೀತಿ ಏನಾಗಿದೆ, ಪ್ರತಿ ದಿವಸ ಬೆಟ್ಟದಿಂದ ಕೆಳಗೆ ಹೋಗೋದು, ಮಾಂಸ ತರೋದು, ಈಶ್ವರನಿಗೆ ಅದೇ ಥರ ಬಾಯಿನಿಂದ ನೀರು ತುಂಬಿಕೊಂಡು ಬಂದು ಅಭಿಷೇಕ ಮಾಡೋದು, ಹೂಗಳನ್ನು ಹಾಕೋದು, 5 ದಿವಸ ಈ ಥರ ಮಾಡಿದ್ದಾರೆ. ರಾತ್ರಿ ಎಲ್ಲ ಕಾವಲು ಕಾಯುವರು, ಕಣ್ಣು ಮುಚ್ಚದೆ ಈಶ್ವರನ ಪಕ್ಕದಲ್ಲಿ ಕಾಯ್ತಾ ಇದ್ದಾರೆ. ಇದನ್ನು ಪ್ರತಿ ದಿವಸ ಅಲ್ಲಿ ಶಿವಾಚಾರ್ಯರೊಬ್ಬರು ಅಂದರೆ ಪೂಜೆ ಮಾಡ್ತಕ್ಕಂಥ ಬ್ರಾಹ್ಮಣರೊಬ್ಬರು ಬಂದು ನೋಡ್ತಾ ಇದ್ದಾರೆ. ನೋಡಿದ್ರು ಏನಿದು ಇಷ್ಟೆಲ್ಲ ಅಪಶುಚಿಯಾಗಿದೆ, ಎಲ್ಲ ಮಾಂಸ ಇದು ಆಗಿದೆ, ಈ ಥರ ಯಾವನು ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನೆಲ್ಲ ಕ್ಲೀನ್ ಮಾಡಿ ತಾವು ತಂದಿರುವಂಥ ಒಳ್ಳೆ ನೀರಿನಲ್ಲಿ ಅಭಿಷೇಕ ಮಾಡಿ ಒಳ್ಳೆ ಹೂವಿನಲ್ಲಿ ಅರ್ಪಿಸಿ ದೇವರಿಗೆ ಒಂದು ನೈವೇದ್ಯ ಮಾಡಿ, ಯಾರಪ್ಪ ಇವನು ಈಶ್ವರ ನೀನು ಇವರಿಗೆ ಏನೂ ಮಾಡದೆ ಬಿಟ್ಟಿದೆಯಲ್ಲ, ಸ್ವಲ್ಪ ಬುದ್ಧಿ ಹೇಳಿ ಏನಾದರೂ ಕರೆಕ್ಟ್ ಮಾಡಪ್ಪ ಇವನ್ನ ಅಂತ ಅವರು ಬೇಡ್ಕೊಳ್ತಾ ಇದ್ದಾರೆ ಈಶ್ವರನಿಗೆ. ಹೀಗೆ ಅವರು ಬೇಡಿಕೊಂಡು ನೊಂದು ಬಿಟ್ಟಿದ್ದಾರೆ ಅವರು. ಈ ಥರ ಅಪಚಾರವಾಗ್ತಾ ಇದೆಯಲ್ಲ ಈಶ್ವರ, ನೀ ಮಾಂಸವ ಅದು ಎಂಥಾದರೂ ಅದನ್ನು ಸಹಿಸಲಾರದು. ಹಾಗೆ ಹೋಗಿ ಮಲಕ್ಕೊಂಡ್ರು. ರಾತ್ರಿ ಮಲಕ್ಕೊಂಡಾಗ ಪರಮೇಶ್ವರನು ಆ ಪುರೋಹಿತರಿಗೆ ಅರ್ಚಕರಿಗೆ ಈ ರೀತಿ ಕನಸಿನಲ್ಲಿ ಹೇಳ್ತಾರೆ, ನೋಡಪ್ಪ ಆ ಮನುಷ್ಯ ನನಗೆ ಬಹಳ ಬಹಳ ಬೇಕಾದ ದೊಡ್ಡ ಭಕ್ತ, ಅವನು ದೊಡ್ಡ ಭಕ್ತ, ಅವನ ಮೂರ್ತಿ ಅನ್ನೋದಿದೆಯಲ್ಲ ಅವನ ಆಕಾರ ನೀವೇನು ನೋಡ್ತೀರಿ ನೋಡಿದರೆ ಅದು ನನ್ನನ್ನು ತುಂಬ್ಕೊಂಡ್ಬಿಟ್ಟಿದ್ದ, ನಾನೇ ಅವನಾಗಿದ್ದಾನೆ, ನಾನೇ ಅಷ್ಟು ಮೂರ್ತಿ ಪೂರ್ತ ನನ್ನನ್ನೇ ತುಂಬಿಕೊಂಡಿದ್ದಾನೆ ಅಷ್ಟು ಭಕ್ತ. ಮತ್ತೆ ಅವನು ಏನೇನೇನೇನೇನು ಮಾಡಿದ್ರು ಮಾಂಸ ತರಲಿ ಏನು ಏನು ಮಾಡಿದ್ರು ಅದು ನನಗೆ ಬಹಳ ಬಹಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ, ನಿನಗೆ ಅರ್ಥವಾಗೋದಿಲ್ಲ ಇದು. ಪ್ರೀತಿಯಿಂದ ಅವನು ತುಂಬಿದ್ದಾನೆ, ಅವನ ಭಕ್ತಿ ಎನ್ನೋದು ಬರೀ ಪ್ರೀತಿ, ಬರೀ ಪ್ರೀತಿಯಿಂದ ತುಂಬಿದೆ, ನಿನಗಿದು ಅರ್ಥವಾಗೋದಿಲ್ಲ. ಆದ್ದರಿಂದ ಒಂದು ಕೆಲಸ ಮಾಡು, ನೀನು ನಾಳೆ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆ ಅವನು ಬರೋದಕ್ಕೆ ಮುಂಚೆನೇ ನೀನು ಹೋಗ್ಬಿಟ್ಟು ನೀನೇನೋ ಮಾಡಬೇಡ, ಅಲ್ಲೊಂದು ಕೆಳ ಹಿಂದ್ಗಡೆ ಒಂದು ಇದ್ರೆ ಅಲ್ಲಿ ಮರದ ಕೆಳಗೋ ಎಲ್ಲೋ ಅವಿಸ್ಕೊಂಡಿರೋದು, ಅವಿಸ್ಕೊಂಡಿದ್ದು ಏನು ನಡೆಯುತ್ತೆ ನೋಡು ಅಂತ ಅವರಿಗೆ ಕನಸಿನಲ್ಲಿ ಭಗವಂತ ಹೇಳು. ಇದನ್ನು ಕನಸು ಕಂಡ ತಕ್ಷಣವೇ ಅವರಿಗೆ ಏನಾಯಿತು, ಎಚ್ಚರಿಕೆ ಆಯಿತು, ಆಹಾ ಈಶ್ವರನು ನನಗೆ ಈ ಒಂದು ಸೌಭಾಗ್ಯವನ್ನು ಕೊಡ್ತಾ ಇದ್ದಾನೆ, ಯಾರೋ ದೊಡ್ಡ ಮಹಾತ್ಮರ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ, ಅದನ್ನು ಖಂಡಿತ ನೋಡಬೇಕು ಅಂತ ಅನ್ನಿಸಿ ಮಲ್ಕೊಂಡ್ರು. 6ನೇ ದಿವಸ ಬಂದು ಆ ಶಿವಲಿಂಗದ ಹಿಂದೆ ಅವಿತ್ಕೊಂಡು ನೋಡ್ತಾ ಇದ್ದಾರೆ ಏನಾಗುತ್ತೆ ಅಂತ. ಮಾಮೂಲಿನಂತೆ ನಮ್ಮ ತಿಂಡನೇನು ಮಾಡ್ದ, ಮಾಂಸ ಎಲ್ಲ ತಂದ, ತಲೆ ಮೇಲೆ ಇದೆಲ್ಲ ಕ್ಲೀನ್ ಮಾಡಿ, ಚಪ್ಪಲಿ ಕಾಲಿನಿಂದ ಕ್ಲೀನ್ ಮಾಡಿ, ಅವನು ಯಾವ ಥರ ಮಾಮೂಲಿನಿಂದ ಮಾಡ್ತಾ ಇದ್ನೋ ಅದೆಲ್ಲ ಮಾಡಬೇಕು ಅಂತ ಉದ್ಯುಕ್ತನಾಗಿದ್ದಾನೆ. ಉದ್ಯುಕ್ತನಾಗಿರುವಾಗ ಸಡನ್ನಾಗಿ ನೋಡಿದ್ರೆ ಪರಮೇಶ್ವರನ ಒಂದು ಕಣ್ಣಿನಲ್ಲಿ ರಕ್ತ ಬರೋದಕ್ಕೆ ಪ್ರಾರಂಭವಾಗಿದೆ. ಪರಮೇಶ್ವರನ ಒಂದು ಕಣ್ಣಿನಲ್ಲಿ ರಕ್ತ ಬರೋಕ್ಕೆ ಶುರುವಾಗಿದೆ. ನೋಡಿದ ತಿಂಡನಿಗೆ ಎದೆ ಧಸಕ್ಕಂತ ಹೋಯ್ತು, ಅಯ್ಯೋ ಈಶ್ವರನಿಗೆ ಕಣ್ಣಲ್ಲಿ ನೋಡ್ತಾ ಇದೆಯಲ್ಲ, ನಾನು ಏನು ಮಾಡಲಿ, ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ, ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಕೈಯಲ್ಲಿಯೇ ಆ ರಕ್ತವನ್ನು ಒರೆಸೋದಕ್ಕೆ ನೋಡ್ತಾ ಇದ್ದಾನೆ. ಕಡಿಮೆ ಆಗೋತು ಅಂತ ನೋಡಿದ್ರೆ ರಕ್ತ ಬರ್ತಾನೇ ಇದೆ, ಕಣ್ಣಲ್ಲಿ ರಕ್ತ ಬರ್ತಾ ಇರೋದನ್ನು ನೋಡಿ ಒರೆಸ್ತಾ ಇದ್ದಾನೆ, ಕೈಯಲ್ಲಿ ಒರೆಸ್ತಾ ಇದ್ರೂ ರಕ್ತ ನಿಲ್ತಾ ಇಲ್ಲ. ಇದನ್ನು ನೋಡಿ ಮೂರ್ಛೆ ಆಗೋಗ್ಬಿಟ್ಟ ತಿಂಡನು, ಏನು ಮಾಡೋದು ಗೊತ್ತಾಗ್ತಿಲ್ಲ, ಈಶ್ವರನಿಗೆ ಹೀಗಾಗ್ತಾ ಇದೆಯಲ್ಲ ಅಂತ ಮತ್ತೆ ಎಚ್ಚರವಾಯಿತು, ಮತ್ತೆ ಒರೆಸ್ತ, ಮತ್ತೆ ಮೂರ್ಛೆ ಆಯಿತು. ಈಗ ಆದಮೇಲೆ ಅವ್ರ ಕಾಡು ಜನ ತಾನೇ, ಅವರಿಗೆ ಸ್ವಲ್ಪ ಆಯುರ್ವೇದಿಕ ಔಷಧಗಳೆಲ್ಲ ಗೊತ್ತಿರುತ್ತೆ, ಅಲ್ಲೇ ಹೋಗಿ ನೋಡಿ ಯಾವ್ಯಾವುದಾದ್ರೂ ಗಿಡಮೂಲಿಕೆಗಳಿಂದ ಎಲೆ ಅದು ಎಲ್ಲ ತಂದು ಕಣ್ಣಲ್ಲಿ ಅದರ ರಸವನ್ನು ಹಿಂಡಿದ ಈಶ್ವರನಿಗೆ. ಆದರೂ ರಕ್ತ ನಿಲ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿದರೆ ಅವರ ಗುರುಗಳು

0: ಒಬ್ಬರು ಆಚಾರ್ಯರು ಹೇಳಿದ್ದರು, ಫ್ಲೆಶ್ ಫಾರ್ ಫ್ಲೆಶ್ ಅಂತ ಇದೆ ಪುಸ್ತಕದಲ್ಲಿ. ಅಂದರೆ ಏನು, ಕಣ್ಣಿಗೆ ಕಣ್ಣು, ಕೈಗೆ ಕೈಗೆ ಆ ಥರ ರೀಪ್ಲೇಸ್ ಮಾಡಿದ್ರೆ ಆಗತ್ತೇನೋ ಒಂದು ಐಡಿಯಾ ಗೊತ್ತಾಯಿತು. ತಕ್ಷಣವೇ ಪ್ರತಿ ಆ ಕ್ಷಣವೇ ಏನು ಮಾಡ್ದ, ತನ್ನ ಅಂಬಿನಿಂದ ಒಂದು ಕ್ಷಣವೂ ಯೋಚನೆಯೇ ಮಾಡಲಿಲ್ಲ, ತನ್ನ ಕಣ್ಣನ್ನು ಆ ಇದರಿಂದ ಅಂಬಿನಿಂದ ಕಿತ್ತು. ರಕ್ತ ಸುರಿತಾ ಇದೆ, ಎಷ್ಟು ನೋವಾಗಿರಬಹುದು, ಅದೆಲ್ಲ ನೀವೆಲ್ಲ ಊಹಿಸಿಕೊಳ್ಬೇಕು. ಅದನ್ನು ತೆಗೆದು ಈಶ್ವರನ ಕಣ್ಣಿನಲ್ಲಿ ಹಾಗೇ ಸ್ಥಾಪಿಸಿದ. ಸ್ಥಾಪಿಸಿದ ಕೂಡಲೇ ರಕ್ತ ನಿಂತಿತು, ನಿಂತು ಹೋಯ್ತು ರಕ್ತ ಬರೋದು. ಆಹಾಹಾಹಾಹಾ, ಎಂತಹ ಔಷಧಿ ಸಿಕ್ಕಿಬಿಡ್ತು ನನಗೆ, ಕುಣಿದಾಡ್ತಾ ಇದ್ದಾನೆ ಯಾರು, ಚಿನ್ನಪ್ಪ. ಆಹಾ, ಎಷ್ಟು ಒಳ್ಳೆಯ ಔಷಧಿ ಸಿಕ್ತು ಅಂತ ಹೇಳಿ ಸಂತೋಷದಿಂದ ಕುಣಿದಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಮಾತ್ರ ಸಂತೋಷ. ಮತ್ತೊಂದು ಕಣ್ಣಿನಿಂದ ಈಶ್ವರನಿಗೆ ರಕ್ತ ಬರೋಕ್ಕೆ ಶುರುವಾಯಿತು. ರಕ್ತ ಬರೋಕ್ಕೆ ಶುರು ಆದರೆ ಈ ಸಲ ಅವನು ಧೈರ್ಯ ಇಡಲಿಲ್ಲ. ಆತರೆ ಇದಕ್ಕೆ ಏನು ಪರಿಹಾರ ಅಂತ ನನಗೆ ಗೊತ್ತಾಗಿದೆ, ನಾನು ಇನ್ನೂ ಹೆದರುವನಲ್ಲ, ಇನ್ನೊಂದು ಕಣ್ಣನ್ನು ಅಲ್ಲಿ ಸ್ಥಾಪಿಸಿಬಿಡೋದೆ ಅಂತ ಹೇಳಿ ಕಣ್ಣು ಕೀಳೋಕೆ ಏನು ಮಾಡ್ತಾ ಇದ್ದಾನೆ, ಪ್ರಯತ್ನ ಪಡ್ತಾನೆ. ಅದಕ್ಕೆ ಮುಂಚೆ ಒಂದು ಯೋಚನೆ ಬರುತ್ತೆ, ನನಗೆ ಎರಡು ಕಣ್ಣು ಹೋಗಿಬಿಟ್ರೆ ಈಶ್ವರನಿಗೆ ಆ ಕಣ್ಣಿರುವ ಜಾಗ ಹೇಗೆ ನನಗೆ ಗೊತ್ತಾಗತ್ತೆ ಅಂತ ಹೇಳಿ ಆ ಚಪ್ಪಲಿ ಕಾಲಿನಲ್ಲಿ ಆ ಕಣ್ಣಿರುವ ಜಾಗಕ್ಕೆ ಚಪ್ಪಲಿ ಕಾಲನ್ನು ಇಟ್ಕೊಂಡು ಗುರುತಿಟ್ಕೊಳ್ತಾನೆ. ಗುರುತಿಟ್ಕೊಂಡು ತನ್ನ ಇನ್ನೊಂದು ಕಣ್ಣನ್ನು ಕೀಳುವುದಕ್ಕೆ ಅಂಬು ಕಣ್ಣು ಹತ್ರ ಹಾಕಿದಾನೆ. ಇನ್ನೇನು ಕಣ್ಣು ಕೀಳಬೇಕು ಅನ್ನುವಷ್ಟರಲ್ಲಿ ಕಣ್ಣಪ್ಪ ನಿಲ್ಲು, ಕಣ್ಣಪ್ಪ ನಿಲ್ಲು ಅಂತ ಪರಮೇಶ್ವರ ಕರೀತಾನೆ. ಇಲ್ಲಪ್ಪ ನಿಲ್ಲು ಕಣ್ಣಪ್ಪ, ಆವಾಗಲೇ ಅವನು ಕಣ್ಣಪ್ಪ ಆಗೋದು, ಇದುವರೆಗೂ ತಿಣ್ಣನಾಗಿದ್ದವನು. ಆವಾಗ ಪರಮೇಶ್ವರನು ಕಣ್ಣಪ್ಪ ಅಂತ ಕರೆದುಬಿಟ್ಟು ತನ್ನ ಪಕ್ಕದಲ್ಲಿ ಕೂಡಿಸ್ಕೋತಾನೆ, ತನ್ನ ಪಕ್ಕದಲ್ಲಿ ಕೂಡಿಸ್ಕೊಳ್ತಾನೆ. ಕಣ್ಣಪ್ಪ ನಿಲ್ಲು, ಕಣ್ಣಪ್ಪ ನಿಲ್ಲು ಅಂತ ಕೈ ಹಿಡಿದು ಆತನ ಕೈ ಹಿಡಿತಾನೆ. ಕಣ್ಣು ಎಲ್ಲಿ ಕಿತ್ತುಬಿಡ್ತಾನೋ ಅಂತ ಕಣ್ಣಪ್ಪನನ್ನು ತನ್ನ ಪಕ್ಕದಲ್ಲಿ ಕೂಡಿಸ್ಕೊಳ್ತಾನೆ. ಪಕ್ಕದಲ್ಲಿ ಕೂಡಿಸ್ಕೊಂಡು ಮಾತ್ರ ಅಲ್ಲ, ತನ್ನಲ್ಲೇ ಆವಾಗಲೇ ಐಕ್ಯ ಮಾಡ್ಕೊಂಡ್ಬಿಡ್ತಾನೆ. ಇದು ಆ ಭಕ್ತಿಯ ಪರಮಾವಧಿ, ಪರಾಕಾಷ್ಠತೆ ಪರಮಾವಧಿ. ಎಷ್ಟು ಆ ಭಕ್ತಿಯೊಳಗೆ ಎಷ್ಟೊಂದು ಪ್ರೀತಿ, ಪ್ರೀತಿ ತುಂಬಿತ್ತು, ಪ್ರೀತಿ ಬರೀ ತುಂಬಿತ್ತು. ಅಂತಹ ಪ್ರೀತಿ ಭಕ್ತಿ ಇದು. ಇದು ಕಣ್ಣಪ್ಪ, ಕಣ್ಣಪ್ಪನವರ ಚರಿತ್ರೆ. ಇಂತಹ ಬಹಳ ದೊಡ್ಡ ಚರಿತ್ರೆ, ಈ ಚರಿತ್ರೆ ಎಷ್ಟು ಮಹತ್ತರವಾಗಿದೆ. ಈ ತರಹ ಭಕ್ತಿ ನಮಗೆ ಬಂದರೆ ನಾವು ದೊಡ್ಡ ಭಕ್ತರೇ ಆಗ್ತೀವಿ. ಸರಿ, ಇವರ ಭಕ್ತಿಗೆ ಮೆಚ್ಚಿ ಪಟ್ಟಿನತ್ತಾರಂತ ಒಬ್ಬರು, ಅವರು ಒಬ್ಬ ಭಕ್ತರೇ. ಅವರು ಹೀಗೆ ಹೇಳ್ತಾರೆ, ಅಪ್ಪ ನಾನು ನಿನ್ನ ಭಕ್ತನೇ ಸರಿ, ಆದರೆ ಕಣ್ಣಪ್ಪ ಥರ ಕಣ್ಣು ಅಥವಾ ಯಾವ ಭಾಗವನ್ನು ಕೊಡೋಕ್ಕೆ ನಾನು ಸಾಧ್ಯವೇ ಇಲ್ಲ. ಏನು ಮಾಡಿದ್ರು ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ, ನಾನು ಬಹಳ ಸಾಧಾರಣ ಭಾವದ ಭಕ್ತ, ನಾನು ನಿನ್ನನ್ನು ಹೇಗೆ ಭಕ್ತ ಅಂತ ಕೂಡ ಹೇಳೋದು ಆ ಯೋಗ್ಯತೆಯೇ ಇಲ್ವಲ್ಲ ಅಂತ ಅವರು ಹಾಗೆ ಹೊಗಳಿದ್ದಾರೆ ಈತನ ಭಕ್ತಿಯನ್ನು. ಆಮೇಲೆ ಮಾಣಿಕ್ಯ ವಾಚಕರು ಈ ಥರ ಹೊಗಳ್ತಾರೆ, ಏನು ಅಂತಂದರೆ ಶಿವಭಕ್ತಿಯಲ್ಲಿ ನಾನೂ ದೊಡ್ಡವನೇ, ನಾವಿಬ್ಬರು ಇದ್ದೀವಿ ದೊಡ್ಡವರು, ನಾನೂ ದೊಡ್ಡವನೇ, ಕಣ್ಣಪ್ಪನವರು ದೊಡ್ಡವರೇ, ಆದರೆ ಕಣ್ಣಪ್ಪನವರ ಭಕ್ತಿ ಬಹಳ ದೊಡ್ಡದು, ನಾನು ಬಹಳ ಕೆಳಗಿನವನು, ಆ ಥರ ಪ್ರಸಿದ್ಧಿ ನಂದು ಅಂತ ಅವರು ಕಣ್ಣಪ್ಪನವರ ಭಕ್ತಿಯನ್ನು ಹೀಗೆ ಕೊಂಡಾಡಿದ್ದಾರೆ. ಇದು ಬಹಳ ಶಬ್ದಗಳಲ್ಲಿ ಕೊಂಡಾಡೋದಕ್ಕೆ ಸಾಧ್ಯವೇ ಇಲ್ಲದಂಥ ಭಕ್ತಿ. ನೀವೇ ಇದುವರೆಗೆ ಎಲ್ಲರೂ ಅನುಭವಿಸಿದ್ದೀರಿ ಇದೇನು ಅಂತ, ಇಂಥ ಭಕ್ತಿ ಯಾರಿಗಾದರೂ ಇರಬಹುದೇ ಅನ್ನೋದೇ ಇಲ್ಲಿ. ಇಂತಹ ಕಣ್ಣಪ್ಪನವರ ಚರಿತ್ರೆಯನ್ನು ನಾವು ನಮ್ಮ ಮಕ್ಕಳಿಗೆ, ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಯಾರಿದ್ದರೂ ಕೂಡ ಅವರಿಗೆ ಹೇಳಿದರೆ, ಮಕ್ಕಳಿಗೆ ಸಾಧಾರಣವಾಗಿ ಕಥೆಗಳು ಅಂದರೆ ಬಹಳ ಇಷ್ಟ ಇರುತ್ತೆ, ಇಂತಹ ಕಥೆಗಳನ್ನು ಹೇಳಿದರೆ ಅವರ ಮುಂದೆ ಒಳ್ಳೆ ಸತ್ಪ್ರಜೆಗಳಾಗುವಂತಹ ಒಂದು ಅವಕಾಶ ಇರುತ್ತೆ, ಮತ್ತು ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದು ಚೆನ್ನಾಗಾಗುತ್ತೆ. ಇದು ನಡೆಯೋದು ಕಾಳಹಸ್ತಿ ಅನ್ನೋ ಜಾಗದಲ್ಲಿ, ಈ ಘಟನೆ ನಡೆಯೋದು ಅಲ್ಲಿ. ಕಾಳಹಸ್ತಿ ಬೆಟ್ಟ ಇದೆ, ಕಾಳಹಸ್ತಿ ಈಶ್ವರನ ದೇವಸ್ಥಾನ ಇದೆ, ದೇವಸ್ಥಾನವಿದೆ ಕಾಳಹಸ್ತಿನಲ್ಲಿ. ಆ ದೇವಸ್ಥಾನದ ಪ್ರವೇಶ ದ್ವಾರದ ಹತ್ತಿರದಾನೆ ಈ ಕಣ್ಣಪ್ಪನಾಯನವರ ಒಂದು ಮೂರ್ತಿ ಇದೆ. ದೇವರನ್ನು ದರ್ಶನ ಮಾಡುವುದಕ್ಕೆ ಮೊದಲು, ಮಹೇಶ್ವರನ ದರ್ಶನ ಮಾಡೋದಕ್ಕೆ ಮೊದಲು ಅಲ್ಲೇ ಇರುವ ದ್ವಾರದಲ್ಲೇ ಇರುವ ಕಣ್ಣಪ್ಪನವರನ್ನು ದರ್ಶನ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಮುಂದೆ ಆನಂತರ ಹೋಗಿ ಪರಮೇಶ್ವರನ ಕಾಳಹಸ್ತೀಶ್ವರನ ದರ್ಶನ ಮಾಡಿ ಭಗವಂತನ ಅನುಗ್ರಹವನ್ನು ನಾವೆಲ್ಲರೂ ಪಡೆಯಬೇಕು. ಇದಲ್ಲದೆ ಇಂತಹ ಮಹನೀಯರುಗಳು ನಮ್ಮ ದೇಶದಲ್ಲೇ ಬಹಳ ಬಹಳ ಜನ ಹುಟ್ಟಿದ್ದಾರೆ, ಹುಟ್ಟಿ ಹೋಗಿದ್ದಾರೆ. ಬರೀ ಭಕ್ತಿ ಸ್ಪಿರಿಚ್ಯಾಲಿಟಿನಲ್ಲಿ ಮಾತ್ರವಲ್ಲ, ಎಲ್ಲ ಫೀಲ್ಡ್ಸ್ನಲ್ಲೂ, ಸೈನ್ಸು, ಮ್ಯಾಥ್ಸು, ಎಲ್ಲದರಲ್ಲೂ ದೊಡ್ಡ ದೊಡ್ಡ ಮಹನೀಯರುಗಳು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ. ಹುಟ್ಟಿ ನಮ್ಮ ದೇಶದ ಘನತೆ, ಗೌರವ ಎಲ್ಲವನ್ನೂ ಹೆಚ್ಚಿಸಿದ್ದಾರೆ. ಅದರಿಂದ ಭಾರತ ದೇಶ ಒಂದು ಮಹಾನ್ ದೇಶ. ಈ ಮಹಾನ್ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ನಾವು ಹುಟ್ಟಿರೋದು ನಮ್ಮ ಪರಮ ಭಾಗ್ಯ, ಪರಮ ಅದೃಷ್ಟ. ಇದನ್ನು ನಾವು ಅರಿತುಕೊಳ್ಳಬೇಕು. ಈ ದೇಶದಲ್ಲಿ ಹುಟ್ಟಿ, ಭಾರತ ದೇಶದಲ್ಲಿ, ಭಾರತ ಮಾತೆಯ ದೇಶದಲ್ಲಿ ನಾವು ಹುಟ್ಟಿರೋದು ನಮ್ಮ ಭಾಗ್ಯ. ಎಂಥೆಂಥ ಮಹನೀಯರು ಹುಟ್ಟಿದ್ದಾರೆ, ಇದರಿಂದ ಭಾರತಕ್ಕೆ ಎಂಥ ಘನತೆ ಉಂಟಾಗಿದೆ, ಇದನ್ನು ನಾವು ಅರಿತುಕೊಂಡು ಮತ್ತೆ ನಾವು ಈ ಭಾರತ ದೇಶದಲ್ಲಿ, ಇಂತಹ ಮಹತ್ತರವಾದ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ, ಜನ್ಮವೆತ್ತಿದ್ದಕ್ಕೆ ನ್ಯಾಯವಾಗಿಯೇ ಗರ್ವ ಪಡಬೇಕು, ನ್ಯಾಯವಾಗಿ ಗರ್ವ ಪಡಬೇಕು. ಅದರಲ್ಲಿ ಏನು ಸಂದೇಹವೇ ಬೇಡ, ಗರ್ವ ಪಡಬೇಕು. ಇಂತಹ ದೇಶದಲ್ಲಿ ಹುಟ್ಟಿದೀವಲ್ಲ, ಬೇರೆ ಎಲ್ಲೋ ಹುಟ್ಟಿ ಏನು ಪ್ರಯೋಜನವಿಲ್ಲದೆ ಹೋಗದೆ, ಇಂತಹ ಮಹಾದೇಶದಲ್ಲಿ, ಮಹಾಮಹಿಮರು ಇದ್ದ ದೇಶದಲ್ಲಿ, ಇರುವಂತಹ ದೇಶದಲ್ಲಿ ನಾವು ಹುಟ್ಟಿರೋದಕ್ಕೆ ನಮ್ಮ ಜನ್ಮವು ಸಾರ್ಥಕವಾಯಿತು ಅಂತ ಹೇಳಿ ನಾವು ಬಹಳ ನ್ಯಾಯವಾಗಿಯೇ ಗರ್ವ ಪಡಬೇಕು, ಹೆಮ್ಮೆ ಪಡಬೇಕು. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋನಲ್ಲಿ ತಮ್ಮನ್ನೆಲ್ಲ ಭೇಟಿಯಾಗುವ ಆಪರ್ಚುನಿಟಿ ಸಿಗುತ್ತೆ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
2: Dear listeners of shaivam.org, the following is Shukla Yajurvedam, Karma Shaka, Adhyayam 34.
3: Atha Chatustrimshodhyayaha.
4: Om Deva Savitah Prasuvaya.

ಸಭ್ಯೋಗ್ರಾಯಕ್ಷ ಸ್ವಾಹ ಹಗ್ನೆಯ ಪಕ್ಷ ಪ್ರತ್ಯೇಕ್ಷ ಸ್ವಕ್ಷ ಶ್ರೀ ರಾಮಾಯಣ ಚಕ್ರೋ ಏನಾ ಪರಿಣಾಮ ಮರುತಾಗ

ಹೃದಯ ಶಮನಶೋ ತಿತೃಣಂ ಬೃಹಸ್ಪತಿರಮೇ ದಧಾತು ಶನ್ನೋ ಭವತು ಭುವನಶ್ರಯಸ್ಪತಿಃ ಶನ್ನೋ ಭವತು ಭೂ

ಕಿಡಂಬರೇ ಪರನಡನಾನಂದ ಕಮಲಾಪುರ ಸೋಮಾಕಂದ ಕಿಡಂಬರೇ ಪರನಡನಾನಂದ ಕಿಡಾಲಿ ದೈವ ಪಂದ ಇವ ದೈವ ಗುರುಗುವ

ಸುರಭಿ ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಸರ್ವಕರ್ಮಾ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ ಚಂದ್ರಸೂರ್ಯಶನಿಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗಬಾಣಾರ್ಪಣೋ ನಘಃ ಮಹಾತಪಾಘೋರತಪ ಅದೀನೋ ದೀನಸಾಧಕಃ ಸಂವತ್ಸರಕರೋ ಮಂತ್ರಃ ಪ್ರಮಾಣಂ ಪರಮಂತಪಃ ಯೋಗೀ ಯೋಜ್ಯೋ ಮಹಾಬೀಜೋ ಮಹಾರೇತಾ ಮಹಾಬಲಃ ಸುವರ್ಣರೇತಾ ಸರ್ವಜ್ಞಃ ಸುಬೀಜೋ ಬೀಜವಾಹನಃ ದಶಬಾಹುಸ್ತ್ವನಿಮಿಷೋ ನೀಲಕಂಠ ಉಮಾಪತಿಃ ವಿಶ್ವರೂಪಸ್ವಯಂ ಶ್ರೇಷ್ಠೋ ಬಲವೀರೋ ಬಲೋಗಣಃ ಗಣಕರ್ತಾ ಗಣಪತಿರ್ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ಪರಮೋ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರೋ ಧನ್ವೀ ಬಾಣಹಸ್ತಕಪಾಲವಾನ್ ಅಶನೀ ಶತಘ್ನೀ ಖಡ್ಗೀ ಪಟ್ಟಿಸೀ ಚಾಯುಧೀ ಮಹಾನ್ ಸುರ್ವಹಸ್ತಸ್ವರೂಪ

ಅಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹ ಮತಿರ್ಗುಣ ಬುದ್ಧಿರ್ಲ ಯೋಗಮಃ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗ ಸರ್ವಗೋಮುಖ ವಿಮೋಚನಸ್ಸು ಶರಣೋ ಹಿರಣ್ಯ ಕವಚೋದ್ಭವಃ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಶ್ರುತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹಃ ವ್ಯಾಲರೂಪೋ ಗುಹಾವಾಸಿ ಗುಹೋ ಮಾಲೀ ತರಂಗವಿತ್ ತ್ರಿದಸಸ್ತ್ರಿಕಾಲಧೃಕ್ಕರ್ಮ ಸರ್ವಬಂಧ ವಿಮೋಚನಃ ಬಂಧನಸ್ತ್ವ ಸುರೇಂದ್ರಾಣಾಂ ಯುಧಿಶತ್ರು ವಿನಾಶನಃ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞ ಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸಾವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರನಿವಾಸನಃ ಮುಕ್ಷೋ ಮುಕ್ಷಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಃ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ

ಮನಃ ಶತ್ರು ಶ್ವೇತಪಿಂಗಲ ಪೀತಾತ್ಮ ಪರಮಾತ್ಮ ಚ ಪ್ರಯತಾತ್ಮ ಪ್ರಧಾನ ಧೃತ್ ಸರ್ವ ಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮ ಸಾಧಾರಣೋ ವರ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರ ಸಾಧ್ಯಶ್ಚಿತ್ ವಸುರಾದಿತ್ಯ ವಿವಸ್ವಾನ್ ಸವಿತಾಮೃತ ವ್ಯಾಸ ಸರ್ಗಸ್ಸು ಸಂಕ್ಷೇಪೋ ವಿಸ್ತರ ಪರ್ಯಯೋ ನರಃ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರಃ ಸರ್ವದೇವಮಯೋಚಿಂತ್ಯೋ ದೇವತಾತ್ಮಾತ್ಮಸಂಭವಃ ಉದ್ಭಿತ್ರಿವಿಕ್ರಮೋ ವೈದ್ಯೋ ವಿರಜೋ ನೀರಜೋಮರಃ ಈಡ್ಯೋ ಹಸ್ತೀಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭಃ ವಿಬುಧೋಗ್ರವರಃ ಸೂಕ್ಷ್ಮಃ ಸರ್ವದೇವಸ್ತಪೋಮಯಃ ಸುಯುಕ್ತಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯಃ ಗುಹಕಾಂತೋ ನಿಜಸ್ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತಃ ಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ

ಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ.

ಏವಮನ್ಯೆ ವಿಕುರ್ವಂತಿ ದೇವಾ ಸಂಸಾರಮೋಚನಂ ಮನುಷ್ಯಾಣಾಮೃತೇ ದೇವಂ ನಾನ್ಯಾಸಕ್ತಿಸ್ತಪೋಬಲಂ ಇತಿ ತೇನೇಂದ್ರ ಕಲ್ಪೇನ ಭಗವಾನ್ ಸದಸಸ್ಪತಿಃ ಕೃತ್ತಿವಾಸಾಸ್ತುತ ಕೃಷ್ಣ ತಂಡಿನಾ ಶುಭಬುದ್ಧಿನಾ ಸ್ತವಮೇತಂ ಭಗವತೋ ಬ್ರಹ್ಮಾ ಸ್ವಯಮಧಾರಯತ್ ಗೀಯತೆ ಚ ಸಬುಧ್ಯೇತ ಬ್ರಹ್ಮಾ ಶಂಕರ ಸನ್ನಿಧೌ ಇದಂ ಪುಣ್ಯಂ ಪವಿತ್ರಂಚ ಸರ್ವದಾ ಪಾಪನಾಶನಂ ಯೋಗದಂ ಮೋಕ್ಷದಂ ಚೈವ ಸ್ವರ್ಗದಂ ತೋಷದಂ ತಥಾ ಏವಮೇತತ್ ಪಠಂತೇಯ ಏಕಭಕ್ತ್ಯಾತು ಶಂಕರಂ ಯಾ ಗತಿಃ ಸಾಂಖ್ಯಯೋಗಾನಾಂ ವ್ರಜಂತ್ಯೇತಾಂ ಗತಿಂ ತದಾ ಸ್ತವಮೇತಂ ಪ್ರಯತ್ನೇನ ಸದಾ ರುದ್ರಸ್ಯ ಸನ್ನಿಧೌ ಅಬ್ದಮೇಕಂ ಚರೇತ್ ಭಕ್ತಃ ಪ್ರಾಪ್ನುಯಾದೀಪ್ಸಿತಂ ಫಲಂ ಏತದ್ರಹಸ್ಯಂ ಪರಮಂ ಬ್ರಹ್ಮಣೋ ಹೃದಿ ಸಂಸ್ಥಿತಂ ಬ್ರಹ್ಮ ಪ್ರೋವಾಚ ಶಕ್ರಾಯ ಶಕ್ರ ಪ್ರೋವಾಚ ಮೃತ್ಯವೇ ಮೃತ್ಯು ಪ್ರೋವಾಚ ರುದ್ರೇಭ್ಯೋ ರುದ್ರೇಭ್ಯ ಸ್ತಂಡಿಮಾಗಮತ್ ಮಹತಾ ತಪಸಾ ಪ್ರಾಪ್ತ ಸ್ತಂಡಿನಾ ಬ್ರಹ್ಮ ಸದ್ಮನಿ ತಂಡಿ ಪ್ರೋವಾಚ ಶುಕ್ರಾಯ ಗೌತಮಾಯ ಚ ಭಾರ್ಗವಃ ವೈವಸ್ವತಾಯ ಮನವೇ ಗೌತಮ ಪ್ರಾಹ ಮಾಧವ ನಾರಾಯಣಾಯ ಸಾಧ್ಯಾಯ ಸಮಾಧಿಷ್ಠಾಯ ಧೀಮತೇ ಯಮಾಯ ಪ್ರಾಹ ಭಗವಾನ್ ಸಾಧ್ಯೋ ನಾರಾಯಣೋಚ್ಯುತ ನಾಚಿಕೇತಾಯ ಭಗವಾನ್ ಆಹ ವೈವಸ್ವತೋ ಯಮಃ ಮಾರ್ಕಂಡೇಯಾಯ ವಾರ್ಷ್ಣೇಯ ನಾಚಿಕೇತೋಭ್ಯಭಾಷತ ಮಾರ್ಕಂಡೇಯಾನ್ಮಯಾ ಪ್ರಾಪ್ತೋ ನಿಯಮೇನ ಜನಾರ್ದನ ತವಾಪ್ಯಹಮಿತ್ರಘ್ನಸ್ತವಂ ದದ್ಯಾಂ ಹ್ಯವಿಸ್ತೃತಂ ಸ್ವರ್ಗ್ಯಮಾರೋಗ್ಯಮಾಯುಷ್ಯಂ ಧನ್ಯಂ ವೇದೇನ ಸಂಮಿತಂ ನಾಸ್ಯ ವಿಘ್ನಂ ವಿಕುರ್ವಂತಿ ದಾನವ

ಭಾರತೆ ಅನುಶಾಸನ ಪರ್ವಣಿ ದಾನಧರ್ಮ ಪರ್ವಣಿ ಮಹಾದೇವ ಸಹಸ್ರನಾಮ ಸ್ತೋತ್ರನಾಮ ಸಪ್ತದಶೋಧ್ಯಾಯಃ ಏತತ್ ಫಲಂ ಸರ್ವಂ.

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Kannappa Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella mahaniyarigu namaskara. Ivattina video obba mahaniyar bagge heltidini, nayanar bagge. ಅದಕ್ಕೆ ಮುಂಚಿತವಾಗಿ ಸ್ವಲ್ಪ ಚಿಂತನೆಯನ್ನು, ಭಕ್ತಿಯ ಬಗ್ಗೆ ಚಿಂತನೆ, ನಾನೇ ಚಿಂತನೆ ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೀನಿ. ನಮ್ಮ ಭಕ್ತಿಯೆಲ್ಲ ಪರಮೇಶ್ವರನಲ್ಲಿ, ಭಗವಂತನಲ್ಲಿ ಹೇಗಿರುತ್ತೆ ಅನ್ನೋದು. ನಾವು ಸಾಧಾರಣವಾಗಿ ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಒಂದು ಭಕ್ತಿಯಿಂದ, ನಮ್ಮಲ್ಲಿ ಇರುವ ಭಕ್ತಿಯಿಂದ ಒಂದು ಹೂವು, ಹಣ್ಣು, ತೆಂಗಿನಕಾಯಿ ಇದನ್ನೆಲ್ಲ ಅಲ್ಲಿ ಅರ್ಪಣೆ ಮಾಡಿ, ಸಾಧ್ಯವಾದರೆ ಮಂಗಳಾರತಿ ತಟ್ಟೆಯಲ್ಲಿ ಕಾಸು ಹಾಕಿ, ಹುಂಡಿಯಲ್ಲಿ ಕಾಸು ಹಾಕಿ ಬರ್ತೀವಿ. ನಮ್ಮ ಭಕ್ತಿ ಅಳತೆ ಏನು ಅನ್ನೋದು ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಈಗಲೂ ಮಹಾಭಕ್ತರು, ದೊಡ್ಡ ಭಕ್ತರು ಇದ್ದಾರೆ, ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನನ್ನಂತಹ ಸಾಮಾನ್ಯ ಭಕ್ತರ ಬಗ್ಗೆ ಹೇಗಿದೆ ನಮ್ಮ ಭಕ್ತಿ ಅಂತ ಹೇಳ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಇದನ್ನೆಲ್ಲ ಮಾಡಿ ನಾವು ನಮ್ಮ ಬೇಡಿಕೆಯನ್ನು ದೇವರ ಮುಂದೆ ಇಡ್ತೀವಿ. ಕೊಟ್ಟದ್ದಿಷ್ಟು ದೇವರಿಗೆ ಅಂತ ಕೇಳೋದೇನು, ಬಹಳ ದೊಡ್ಡ ಬೇಡಿಕೆ ಇಡ್ತೀವಿ. ಅಪ್ಪ ನನಗೆ ದೊಡ್ಡ ಕೆಲಸ ಸಿಕ್ಕಲಿ, ತಿಂಗಳಿಗೆ 3 ಲಕ್ಷ 4 ಲಕ್ಷ ಇದು ಸಂಬಳ ಸಿಕ್ಕಲಿ, ಒಳ್ಳೆ ಬಂಗ್ಲೆ ಇರೋದು ಬೇಕು, 4 ಕಾರ್ ಇರೋದು ಬೇಕು, ಇಂಥ ದೊಡ್ಡ ದೊಡ್ಡ ಬೇಡಿಕೆಗಳನ್ನ ದೇವರ ಮುಂದೆ ಇಡ್ತೀವಿ. ನಮ್ಮ ಭಕ್ತಿ ಅಲೆವೆಲ್ಲಿದು, ಆದರೆ ಕೊಡೋದು ಮಾತ್ರ ಎಷ್ಟು. ಸರಿ ಆಯಿತು, ಇನ್ನೇನು, ನಾವು ದೇವರಿಗೆ ಏನನ್ನಾದರೂ ನಮ್ಮದನ್ನು ಕೊಡೋಲಾಗತ್ತೆಯೇ ಅಂತ ಒಂದು ಯೋಚನೆ. ಅಂದರೆ ತೆಂಗಿನಕಾಯಿ ಕೊಟ್ವಿ, ತೆಂಗಿನಕಾಯಿ ನಮ್ಮದಾ, ನಾವು ಸೃಷ್ಟಿ ಮಾಡಿದ್ವಾ? ಅಲ್ಲ, ನಮ್ಮದಲ್ಲ, ಭಗವಂತನ ಸೃಷ್ಟಿ ಅದು. ಅದೇ ತರಹ ಹೂವು, ಹಣ್ಣು ಎಲ್ಲ ಭಗವಂತನ ಸೃಷ್ಟಿ, ಅಲ್ಲಿರೋದಂತಂದು ಅಲ್ಲಿ ಕೊಟ್ಟು ನಮ್ಮದಲ್ಲ, ಅದು ಖಂಡಿತವಾಗಿ ನಮ್ಮದಲ್ಲ, ಭಗವಂತನ ಸೃಷ್ಟಿ ಅದು. ಅದನ್ನು ತೆಗೆದುಕೊಂಡು ಬಂದಲ್ಲಿ ಕೊಟ್ಟು ದೊಡ್ಡ ಬೇಡಿಕೆಯನ್ನು ಇಟ್ಟಿವಿ. ಅದಲ್ಲದೆ ಈ ಪ್ರಪಂಚದಲ್ಲಿ ನಾವೂ ಸಹ ಭಗವತ್ ಸೃಷ್ಟಿಯೇ, ಇಂತಹ ಭಕ್ತಿ ನಮ್ಮದು. ಇನ್ನು ನಮ್ಮದೇನಾದರೂ ಕೊಡೋಕ್ಕೆ ಸಾಧ್ಯವೇ? ಫಾರ್ ಎಕ್ಸಾಂಪಲ್, ಒಂದು ಕೈಯೋ ಕಾಲೋ ಕೊಡಪ್ಪ, ನಿನ್ನ ಕತ್ತರಿಸಿ ಕೈಯೋ ಕಾಲು ಕೊಡು ಅಂತ ಭಗವಂತ ಒಂದು ವೇಳೆ ಕೇಳಿದ್ರೆ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೇವೆಯೇ? ಇಲ್ಲವೇ ಇಲ್ಲ, ಬೇಡವೇ ಬೇಡ ಅಂತೀವಿ. ಹೀಗೆ ನಮ್ಮ ಭಕ್ತಿಯ ಲೆವೆಲ್ಲು. ಯಾಕೆಂದರೆ ಎಲ್ಲವೂ ಭಗವಂತನ ಸೃಷ್ಟಿ, ಅಲ್ಲಿರೋದನ್ನು ಅಲ್ಲಿ ಕೊಡ್ತಾ ಇದ್ದೀವಿ, ಬೇಕಾದನ್ನು ಕೇಳ್ತಾ ಇದ್ದೀವಿ. ಈ ಸೃಷ್ಟಿ ಬಗ್ಗೆ ನಾನು ಇನ್ನೊಂದು ದೃಷ್ಟಾಂತವನ್ನು ಹೇಳಬೇಕು ಅಂತ ಇಚ್ಛೆ ಪಡ್ತೇನೆ. ಒಬ್ಬ ದೊಡ್ಡ ಮಹನೀಯರು, ಅವರ ಮುಂದೆ ಒಬ್ಬ ಮಂತ್ರಜಾಲ ಮಾಡುವ ಮೆಜೀಷಿಯನ್ ಹೋದನಂತೆ. ಹೋಗ್ಬಿಟ್ಟು ಒಂದು ಮಣ್ಣು, ಅಂದರೆ ಈ ಜೇಡಿ ಮಣ್ಣಿನಲ್ಲಿ ಒಂದು ಆಕೃತಿ, ಒಂದು ಬೆಕ್ಕೋ ಒಂದು ನಾಯೋ, ಅದನ್ನು ಮಾಡಿ ಅದಕ್ಕೆ ಜೀವ ತುಂಬಿದನಂತೆ. ಅದು ಜೀವ ತಳೆದು ಬಿಡ್ತು. ಆಮೇಲೆ ಆ ಮಹನೀಯರ ಹತ್ರ ಹೋಗಿ ಹೇಳಿದಂತೆ, ಹೇಗಿದೆ ನನ್ನ ಸೃಷ್ಟಿ ನೋಡಿದ್ರ, ನಾನು ದೊಡ್ಡವನಲ್ವಾ, ನನ್ನ ಸೃಷ್ಟಿ ಹೇಗಿದೆ ನೋಡಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಅಪ್ಪ ಇದು ಖಂಡಿತವಾಗಿ ಭಾಳ ದೊಡ್ಡ ಮಂತ್ರಗಾರ ಮೆಜಿಷಿಯನ್ನು, ಆದರೆ ಆ ಜೇಡಿ ಮಣ್ಣಿತ್ತಲ್ಲ, ಆ ಜೇಡಿ ಮಣ್ಣನ್ನು ಸೃಷ್ಟಿಸಿದೆಯಾ ಅಂತ ಕೇಳಿದ್ರಂತೆ. ಹಾಗೆ ಈ ಪ್ರಪಂಚದಲ್ಲಿರೋದೆಲ್ಲ ಮನುಷ್ಯ ಏನೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಭಗವಂತನ ಸೃಷ್ಟಿಯೇ. ಇದು ನಮ್ಮ ಭಕ್ತಿಯ ಒಂದು ಮಿತಿ, ಮಿತಿ ಅಂತ ತೋರಿಸುತ್ತೆ. ಇವಾಗ ನಾನು ಹೇಳ್ತಾ ಇರೋ ವಿಚಾರ ಒಬ್ಬ ಬಹಳ ದೊಡ್ಡ ಶಿವಭಕ್ತರ ವಿಚಾರ. ಅವರು ಕಣ್ಣಪ್ಪ ಅಂತ ಪ್ರಸಿದ್ಧರಾಗಿದ್ದಾರೆ. ಈ ಕಣ್ಣಪ್ಪ ನಾಯನಾರವ್ರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ವಿವರಿಸ್ತಾರೆ, ಕಲೈಮಲಿಂದ ಸೀರ್ ನಂಬಿ ಕಣ್ಣಪ್ಪನರ್ಕುಂ ಅಡಿಯೇನ್ ಅಂತ ಹೇಳಿದ್ದಾರೆ. ಈ ಕಣ್ಣಪ್ಪರ ವಿಚಾರ ಹೇಗೆ ಅಂತಂದರೆ, ಇವರು ಕಾಡು ಜನಾಂಗದ ಬೇಟೆಗಾರರು, ಬೇಟೆಗಾರರ ಒಂದು ಜನಾಂಗ, ಕಾಡು ಜನಾಂಗ ಅಂತ ಇಟ್ಕೋಬಹುದು. ಪಟ್ಟಾಪಿನಾಡು ಅಂತ ಒಂದು ಇವರದೇ ಒಂದು ಸಾಮ್ರಾಜ್ಯ, ಅದರಲ್ಲಿ ಉಡುಪೂರ್ ಅಂತ ಒಂದು ಊರು, ಅಲ್ಲಿ ನಾಗನ್ನಂತ ಈ ಬೇಟೆಯಾಡುವ ಜನಾಂಗಕ್ಕೆ ಸೇರಿದ ಒಬ್ಬ ರಾಜ, ಬೇಟೆಗಾರರಿಗೆ ಆ ಸಾಮ್ರಾಜ್ಯಕ್ಕೆ ರಾಜ. ಈತನ ಹೆಂಡತಿ ಹೆಸರು ಪೆಟ್ಟೈ ಅಂತ. ಇವರಿಗೆ ಬಹಳ ದಿವಸ ಮಕ್ಕಳಿರಲಿಲ್ಲ, ಈ ನಾಗನ್ ಪೆಟ್ಟೆಯವರಿಗೆ ಮಕ್ಕಳಿರಲಿಲ್ಲ. ಆದರೆ ಇವರು ಬಹಳ ದೊಡ್ಡ ಸುಬ್ರಹ್ಮಣ್ಯ ಸ್ವಾಮಿಯವರ ಭಕ್ತರು. ಆ ಭಕ್ತಿ, ಇವರು ಪ್ರಾರ್ಥನೆ ಮಾಡಿದ್ದರಿಂದ ಭಕ್ತಿಯಿಂದ ಇವರಿಗೆ ಕೊನೆಗೆ ಒಬ್ಬ ಮಗ ಹುಟ್ಟಿದ. ಆ ಮಗ ಹುಟ್ಟಿದಾಗ ಮಗು ಹೇಗಿತ್ತು ಅಂತಂದರೆ ಒಳ್ಳೆ ಘನವಾಗಿ ತೂಕವಾಗಿತ್ತಂತೆ. ಅದರಿಂದ ಆ ಮಗುಗೆ ತಿಣ್ಣನ್ ಅಂತ ಹೆಸರಿಟ್ಟರು. ಅದು ಹೇಗೆ ಅಂತಂದರೆ, ಇವಾಗ ಹುಟ್ಟೋ ಮಗು ಗುಂಡುಕಲ್ ಥರ ಇದ್ದು ಘನವಾಗಿದ್ದರೆ ಇಲ್ಲಿ ಗುಂಡಪ್ಪ ಅಂತ ಇಟ್ಟುಬಿಡೋದಿಲ್ವೇ, ಹಾಗೆ ಅವರು ಆ ಮಗನಿಗೆ ಗುಂಡು ಗುಂಡಾಗಿ ಇದ್ದಿದ್ದರಿಂದ ತಿಣ್ಣನ್ ಅಂತ ಹೆಸರಿಟ್ಟರು. ಸರಿ, ತಿಣ್ಣನ್ನು ದೊಡ್ಡವನಾದ ಬೆಳೆದ ಈ ಮತ್ತೆ ಇವರು ಶಿವಭಕ್ತರು ಅಂತ ಹೇಳಿದ್ದಾನೆ. ಈತ ಇದ್ದದ್ದು ಕಾಳಹಸ್ತಿಯಿಂದ ಒಂದು ಜಾಗದ ಹತ್ರ, ಕಾಳಹಸ್ತಿ. ಈತ ಬೇಟೆಗಾರ ಸ್ಕೂಲಿಗೆ ಕಳಿಸಿದರು, ಬೇಟೆಯ ವಿದ್ಯೆಯೆಲ್ಲ ಕಲಿಬೇಕಲ್ಲ, ಬಿಲ್ಲು ಬಾಳ ಬಿಡೋದು ಬಿಲ್ಲು ಇದನ್ನೆಲ್ಲ. ಅಲ್ಲಿ ಯಾರು ಗುರುಗಳಿದ್ದರು ಅವರ ಹತ್ರ ಕಳಿಸಿದರೆ ಬಹಳ ಬೇಗ ಅವರು ಗುರುಗಳು ಇನ್ನೇನು ಹೇಳೋದು ಮುಗಿಸೋದ್ರೊಳಗೆ ಅದನ್ನು ಕಲಿತು ಬಿಡ್ತಾ ಇದ್ದ, ಅಷ್ಟು ಪ್ರಾವೀಣ್ಯತೆ ಬಿಲ್ಲು ವಿದ್ಯೆಯಲ್ಲಿ. ಸರಿ, ಅವ್ರು ಹೇಳಿದರು, ನಿನಗೆ ನಾನು ಕಲಿಸೋದಕ್ಕೆ ಏನು ಇಲ್ಲಪ್ಪ, ನೀನು ಆವಾಗಲೇ ಎಲ್ಲ ಕಲಿತು ಬಿಟ್ಟಿದೀಯಾ, ಸೊ ನೀನು ಕಲಿಯೋದೇನಿಲ್ಲ ಅಂತ ಅವರು ವಾಪಸ್ ಕಳಿಸಿದ್ರು. ಇದು ಯಾಕೆ ಇಷ್ಟು ಬೇಗ ಹೇಗೆ ಇವನು ಕಲಿತಾ ಇದ್ದಾನೆ, ಹೇಳೋದಕ್ಕೆ ಮುಂಚೆನೇ ಮಾಡ್ತಾ ಇದ್ದಾನಲ್ಲ ಅಂತ ಅಂದರೆ, ಕಾಳಹಸ್ತಿ ಪುರಾಣದ ಪ್ರಕಾರ ಈತನು ಅರ್ಜುನನ ಪುನರಾವತಾರ ಅಂತ ಹೇಳಲ್ಪಟ್ಟಿದೆ. ಅಂದರೆ ಅರ್ಜುನನಿಗೂ ಈಶ್ವರನಿಗೂ ಹಿಂದಿನ ಜನ್ಮದಲ್ಲಿ, ಈತನ ಹಿಂದಿನ ಜನ್ಮದಲ್ಲಿ ಒಂದು ಹಂದಿಯ ಬೇಟೆಗೆ ಹೋಗ್ತಾರೆ. ಇಬ್ಬರು ಒಂದೇ ಸಮಯದಲ್ಲಿ ಆ ಹಂದಿಯನ್ನು ಬಾಣದಿಂದ ಹೊಡೆದು ಅವರಿಗೆ ಜಗಳ ಬರುತ್ತೆ, ನಾನೇ ಕೊಂದಿದ್ದು, ನಂದು ಇದು, ನಾನೇ ಕೊಂದಿದ್ದು ಅಂತ ಒಂದು ವಾದ ಬರುತ್ತೆ. ಆ ವಾದ ಬಂದಾಗ ಇದನಿಗೆ ಪಶುಪತಾಸ್ತ್ರ ಪ್ರಧಾನವಾಗತ್ತೆ, ಅದು ಇನ್ನೊಂದು ವಿಷಯ. ಆಗ ಪರಮೇಶ್ವರನನ್ನು ಈತ ಗುರುತು ಹಿಡಿಯದಿದ್ದರಿಂದ, ಆ ಒಂದು ಲೋಪದಿಂದ ಈ ಪುನರ್ಜನ್ಮ ಬಂತು ಅಂತ. ಸೊ ಈ ತಿನ್ನನ್ನು ಅರ್ಜುನನ ಪುನರಾವತಾರ, ಇದು ಕಾಳಹಸ್ತಿ ಪುರಾಣದಲ್ಲಿದೆ. ಮತ್ತು 16 ವಯಸ್ಸು ಆಯಿತು ಇವಳಿಗೆ, ಎಲ್ಲ ಬಿಲ್ಲುವತಿಯನ್ನೆಲ್ಲ ಪ್ರಾವೀಣ್ಯತೆ ಚೆನ್ನಾಗಿ ಬಂದಿದೆ. ಇವರ ತಂದೆ ನಾಗನ ಏನು ಮಾಡ್ದ, ನೀನು ವಯಸ್ಸಿಗೆ ಬಂದಿದೀಯಪ್ಪ, ಇನ್ಮೇಲೆ ನೀನು ರಾಜನಾಗಿರು ಅಂತ ಪಟ್ಟಾಭಿಷೇಕ ಮಾಡಿಬಿಟ್ಟ. ಬೇಟೆಯಾಡೋದಕ್ಕೆ ತುಂಬ ಪ್ರಾವೀಣ್ಯತೆ ಇದೆ, ಪಟ್ಟ ಕಟ್ಟಿದ ಕೂಡಲೇ ರಾಜ ರಾಜ ತಾನೇ, ಕಾಟರಾಜ ಆದರೆ ಏನಂತೆ, ಬೇಟೆಗಾರ ಆದರೆ ಏನಂತೆ. ಪ್ರಥಮವಾಗಿ ಮಾರನೇ ದಿವಸವೇ ಬೇಟೆಗೆ ಹೊರಡ್ತಾರೆ, ಈತ ಬೇಟೆಗೆ ಹೊರಡ್ತಾನೆ. ಬೇಟೆಗೆ ಹೊರಟಾಗ ಅವರ ತಂದೆ ಹೇಳ್ತಾರೆ, ನೋಡಪ್ಪ ನೀನು ಒಬ್ಬನೇ ಹೋಗಬೇಡ, ಜೊತೆನಲ್ಲಿ ಸ್ವಲ್ಪ ಜನ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಒಬ್ಬ ನಾಣನಂತ ಒಬ್ಬನ್ನ ಮತ್ತು ಇನ್ನೊಬ್ಬ ಕಾಣನ್ ಅಂತ ಇಬ್ಬರನ್ನು ಜೊತೆಯಲ್ಲಿ ಕಳಿಸಿದ್ದಲ್ಲದೆ ಒಂದಷ್ಟು ಜನ ಹಿಂದೇನು ಬೇಟನ್ನು ಜೊತೆಯಲ್ಲಿ ಕಳಿಸ್ತಾರೆ. ಅದು ಪ್ರಪ್ರಥಮ ಬೇಟೆ, ಆತನಿಗೆ 16 ವಯಸ್ಸಾಗಿದೆ. ಕಾಡಿನಲ್ಲಿ ಹೋಗ್ತಾರೆ ಬೇಟೆಗೆ, ಎಷ್ಟು ದರ ಹೋದರೂ ಯಾವ ಪ್ರಾಣಿಯೂ ಕಣ್ಣಿಗೆ ಬೀಳೋದಿಲ್ಲ, ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಆಮೇಲೆ ಎಷ್ಟೋ ದೂರ ಹೋದ ಮೇಲೆ ಹಿಂದೆ ಇದ್ದವರೆಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ರು, ಇವ್ರ ಜೊತೆಯಲ್ಲಿ ಓಡೋಕ್ಕಾಗಲಿಲ್ಲ ಅವರಿಗೆ, ಅವ್ರು ಹಿಂದೆ ಉಳ್ಕೊಂಡ್ಬಿಟ್ರು. ಈ 3 ಜನ ಮಾತ್ರ ಹೋಗ್ತಾ ಇದ್ದಾರೆ, ಕಾಡನ್ನು ನಾಣನ್ನು ಇವರು ತಿಣ್ಣನ್ನು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ದೂರದಲ್ಲಿ ಒಂದು ಕಾಡು ಹಂದಿ ಕಣ್ಣಿಗೆ ಬಿತ್ತು, ಆ ಕಾಡು ಹಂದಿ ಇವರನ್ನು ಇವರ ಗುರಿಯಾಗಿದೆ, ಆದರೆ ಅದು ಓಡ್ತಾ ಇದೆ. ಅವ್ರ ಅದ್ರ ಹಿಂದೆ ಇವರು ಓಡೋದಕ್ಕೆ ಸುಸ್ತಾಗ್ತಾ ಇದ್ದಾರೆ. ಕೊನೆಗೆ ಓಡಿದ್ರು, ಓಡಿ ಅದನ್ನು ಹಿಂಬಾಲಿಸಿ ಅದೆಲ್ಲೋ ಒಂದು ಕಡೆ ನಿಲ್ತು, ನಿಂತ ಮೇಲೆ ಅದನ್ನು ಸಂಹಾರ ಮಾಡಿದ್ರು. ಆ ಕಾಡು ಹಂದಿ ಸಂಹಾರ ಮಾಡಿದ್ದು ಇಲ್ಲಿ ಒಂದು ಸಾಂಕೇತಿಕ. ಏನು ಸಾಂಕೇತಿಕ ಅಂತಂದರೆ, ಈ ತಿಣ್ಣನವರು ತಮ್ಮ ಅಹಂಕಾರ ಮತ್ತು ಇತರೆ ಕಲ್ಮಶಗಳು ಇರಬಹುದಾದಂಥ ಲೋಭ ಮತ್ಸರ ಇದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕೊಂದರು ಅನ್ನೋ ಒಂದು ಸಾಂಕೇತಿಕವಾದ ಹಂದಿಯನ್ನು ಕೊಂದ ಇದು. ಆಮೇಲೆ ಇವರು ಬೇಟೆಯಾಡುವಾಗ ಇವರಿಗೂ ಒಂದು ಧರ್ಮ ಇತ್ತು. ಏನು ಆ ಧರ್ಮ ಅಂತಂದರೆ, ಚಿಕ್ಕ ಚಿಕ್ಕ ಮರಿಗಳನ್ನು ಇವರು ಬೇಟೆಯಾಡ್ತಾ ಇರಲಿಲ್ಲ, ಕೊಲ್ತಾ ಇರಲಿಲ್ಲ. ಹಾಗೆ ಹೆಣ್ಣು ಪ್ರಾಣಿಗಳನ್ನು ಕೊಲ್ತಾ ಇರಲಿಲ್ಲ. ಅದೇ ರೀತಿ ಕಾಯಿಲೆ ಇರುವ, ಊನ ಇರುವ ಪ್ರಾಣಿಗಳನ್ನು ಕೂಡ ಇವರು ಕೊಲ್ತಾ ಇರಲಿಲ್ಲ. ಇದು ಇವರ ಬೇಟೆಯಾಡುವ ಒಂದು ಧರ್ಮವನ್ನಾಗಿ ಪಾಲಿಸಿಕೊಂಡು, ಅದರಲ್ಲೂ ಒಂದು ಧರ್ಮ ಈ ಥರ ಆಡ್ತಾ ಇದ್ರು. ಆ ಹಂದಿ ಸಂಹರಿಸಿದರು, ಬಹಳ ದೂರ ಬಂದುಬಿಟ್ಟಿದ್ದಾರೆ. ಅವರ ಕಾಡು ಪ್ರದೇಶ ಅಲ್ಲದೆ ಬೇರೆ ಬೇರೆ ಕಾಡುಗಳಿಗೆ ಬಂದುಬಿಟ್ಟಿದ್ದಾರೆ. ಎಷ್ಟೋ ದೂರ ಬಂದಿದ್ದರಿಂದ ತುಂಬ ಆಯಾಸವಾಗಿದೆ, ಹಸಿವಾಗಿದೆ, ಬಾಯಾರಿಕೆ ಆಗಿದೆ. ಆವಾಗ ಆ ಹಂದಿ ಇತ್ತಲ್ಲ, ಆ ಹಂದಿ ಮಾಂಸವನ್ನು ನೀನು ಬೇಯಿಸು ಅಂತ ಕಾಲನಿಗೆ ಅವ್ರು ಹೇಳಿದ್ರು. ಸರಿ, ನಾನು ಮಾಂಸ ಬೇಯಿಸ್ತೀನಿ ಅಂತ ಹೇಳಿ ಒಂದು ಅಲ್ಲೇ ಒಂದು ನದಿ ಇತ್ತು, ಅದು ಪೊನ್ಮುಗಣಿ ಅಂತ ಆ ನದಿ ಹೆಸರು. ಆ ನದಿ ತೀರಕ್ಕೆ ಬಂದರು. ಈತ ಮಾಂಸ ಬೇಯಿಸೋಕ್ಕೆ ಕಾಡನ್ನು ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಇವರು ನದಿಯಲ್ಲಿ ದಾಹ, ವಿಪರೀತ ದಾಹ, ಆಯಾಸವಾಗಿಬಿಟ್ಟಿದೆ. ಅಲ್ಲಿ ಮೊದಲು ನೀರು ಕುಡಿಬೇಕು ಅಂತ ಈ ನಾಣನ್ನು ತಿಣ್ಣನ್ನು ಇಬ್ಬರು ನದಿಯಲ್ಲಿ ಬೊಗಸೆಯಿಂದ ನೀರು ತಗೊಂಡ್ರು. ಆ ತಗೊಂಡಾಗ ಅದು ಏನು ಆಶ್ಚರ್ಯ ನೋಡಿ, ಅವರಿಗೆ ಆ ಬಾಯಾರಿಕೆ ಮರೆತು ಹೋಯಿತು. ಅಷ್ಟು ಆಯಾಸವಾಗಿದೆ, ಬಾಯಾರಿಕೆ ಆಗಿದೆ, ಹಸಿವಾಗಿದೆ. ಬೊಗಸೆಯಿಂದ ನೀರು ತಗೊಂಡ ತಕ್ಷಣ ದೇಹದಲ್ಲಿ ಮಾರ್ಪಾಡು, ಬಾಯಾರಿಕೆ ಇಲ್ಲ. ಮೇಲೆ ನೋಡ್ತಾ ಇದೆ, ಹೀಗೆ ನೋಡಿದ್ರೆ ಬೆಟ್ಟ ಕಾಣಿಸ್ತಾ ಇದೆ. ಬೆಟ್ಟ ಕಾಣಿಸ್ತಾ ಇದ್ದರೆ ನಾನೇನು ಹೇಳ್ತಾನೆ, ಮೇಲೆ ಬೆಟ್ಟಕ್ಕೆ ಹೋಗೋಣ ಅಂತ ಕೇಳ್ತಾನೆ. ಓಹೋಹೋ, ಹೋಗೋಣ. ಅದಕ್ಕೇನಂತೆ, ತಿಣ್ಣನಿಬ್ಬರು ಬೆಟ್ಟ ಹತ್ತಿ ಹೋಗ್ತಾ ಇದ್ದಾರೆ. ಬೆಟ್ಟ ಹತ್ತು ಹತ್ತುತ್ತಾ ಇರುವಾಗಲೇ ಈ ತಿಣ್ಣನಿಗೆ ಒಂದು ಅನುಭವ ಆಗ್ತಾ ಇದೆ. ಎಂಥ ಅನುಭವ ಆಗ್ತಾ ಇದೆ ಅಂತಂದರೆ, ಬಾಡಿನಲ್ಲಿ ವೆಯ್ಟ್ಲೆಸ್ನೆಸ್, ಒಂದು ಏನೋ ಒಂದು ದಿವ್ಯವಾದ ಅನುಭವ. ತನ್ನ ಶರೀರದಲ್ಲಿ ಏನೋ ಮಾರ್ಪಾಡಾಗ್ತಾ ಇದೆ, ದಿವ್ಯವಾದ ಶಕ್ತಿ ಏನೋ ಇದಾಗಿದೆ, ಆಯಾಸವಿಲ್ಲದೆ ಹಗುರವಾದ ಹಾಗೆ ಈತನಿಗೆ ಅನುಭವ. ತಿಣ್ಣನಿಗೆ ಕೇಳ್ತಾನೆ, ನಾನನ್ನ ಕೇಳ್ತಾನೆ, ನಿನಗೇನಾದರೂ ಇಂತಹ ಅನುಭವ ಆಗ್ತಾ ಇದೆಯೇ ಅಂತಂದರೆ, ಇಲ್ಲವಲ್ಲ, ನನಗೇನು ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಮೇಲ್ಮೇಲೆ ಹೋಗ್ತಾ ಇದ್ರೆ ಈತನ ಬಾಡಿಯೆಲ್ಲ ತನ್ನತನವನ್ನು ಕಳ್ಕೊಳ್ತಾ ಇದೆ. ತಿಣ್ಣನಿಗೆ ತನ್ನತನವನ್ನು ಕಳ್ಕೊಳ್ತಾ ಇದೆ, ಬಾಡಿ ಕಾನ್ಷಿಯಸ್ನೆಸ್ ಅನ್ನೋದು ಹೋಗ್ತಾ ಇದೆ. ಸರಿ, ಇಬ್ಬರು ಮೇಲೆ ಬಂದು, ನನಗೇನೋ ಒಂದು ಶಬ್ದ ಕೂಡ ಕೇಳಿಸ್ತಾ ಇದೆಯಾ, ನಿನಗೆ ಕೇಳಿಸ್ತಾ ಇದೆಯಾ? ನಾನು ಹೇಳ, ನನಗೆ ಎಂಥದ್ದು ಕೇಳಿಸ್ತಾ ಇಲ್ಲಪ್ಪ. ಸರಿ, ಮೇಲೆ ಹೋದರೆ ಅಲ್ಲಿ ಆ ಬೆಟ್ಟ ಹತ್ತಿ ಮೇಲೆ ಹೋದ ನೋಡಿದ ಕೂಡಲೇ ತಿಣ್ಣನಿಗೇನಿಸ್ತು, ಆಹಾ, ಏನಪ್ಪ ಪರಮೇಶ್ವರ, ನನ್ನನ್ನು ಇಷ್ಟು ದಿವಸ ಬಿಟ್ಬಿಟ್ಟು ಎಲ್ಲಿ ಹೋಗಿದ್ದೆ, ನನ್ನನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟೆ ಅಂತ ಹೋಗಿ ಚೆನ್ನಾಗಿ ಅಪ್ಪಿಕೊಳ್ತಾನೆ. ಆ ಭಾವನೆಯೇ ಬೇರೆ, ಅವನವನಾಗಿಲ್ಲ, ತಿಣ್ಣನಾಗಿಲ್ಲ, ಪರಮಾತ್ಮನಲ್ಲಿ ಐಕ್ಯವಾದ ಹಾಗೆ ಅವನ ಭಾವನೆ. ಅಪ್ಪಿಕೊಂಡು ಕಣ್ಣೀರಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ಎಷ್ಟೋ ದಿವಸದಿಂದ ಈತನನ್ನು ನೋಡದೆ ತಾನೇ ಇವಾಗ ಸಿಕ್ಕಿಬಿಟ್ಟಿದ್ದಾನೆ ನನಗೆ ಪರಮೇಶ್ವರ ಅನ್ನೋ ಭಾವನೆಯಿಂದ ಅಪ್ಪಿಕೊಂಡು ಕಣ್ಣೀರಿನಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ಶಿವನಿಗೆ ಎಷ್ಟು ಇಷ್ಟವಾಗಿರಬಹುದು ನಾವು ಊಹಿಸಬೇಕು. ಈ ಥರ ಮಾಡ್ತಾ ಇದ್ದಾನೆ. ಆಮೇಲೆ ಎಷ್ಟೋ ಹೊತ್ತಿನಿಂದ ಕಣ್ಣಿನಲ್ಲಿ ಅಭಿಷೇಕ ಆದಮೇಲೆ, ನಿನ್ನನ್ನು ಇಲ್ಲಿ ಯಾರು ಕಾಯ್ತಾರಪ್ಪ, ನಿನಗೆ ಹಸಿವಾದರೆ ಯಾರು ಊಟ ಕೊಡ್ತಾರೆ, ಅವನ ನೋಡಿ ಅವನ ಮನಸ್ಸಿನಲ್ಲೂ ವಿಷಯ ನೋಡಬೇಕು. ಇಲ್ಲಿ ನಿನಗೆ ಆಹಾರ ಹೇಗೆ ಸಿಗ್ತದೆ, ಯಾರು ಕೊಡ್ತಾರೆ ನಿನಗೆ, ಇಂತಹ ಇದರಲ್ಲಿ ಇದೆಯಲ್ಲ, ನಿನ್ನನ್ನು ಯಾರು ಕಾವಲು ಕಾಯ್ತಾರೆ, ನಿನಗೇನು ತೊಂದರೆ ಆಗೋದಿಲ್ವೇ, ಬೇರೆಯವರು ಬೇರೆ ದುಷ್ಟ ಪ್ರಾಣಿಗಳೆಲ್ಲ ತೊಂದರೆ ಕೊಡೋದಿಲ್ಲ ಅಂತ ಈ ಥರ ಎಲ್ಲ ಪ್ರಲಾಪ, ಆ ಭಕ್ತಿಯ ಪ್ರವಾಹದ ಪ್ರಲಾಪ. ಇದನ್ನು ಮಾಡ್ತಾ ಇದ್ದ ಹಾಗೆ ಏನು ಮಾಡ್ತಾನೆ, ಅಲ್ಲಿ ನೋಡಿದ್ರೆ ಏನೇನೋ ಇದೆ, ಗಲೀಜು ಅಂತ ಇದೆ, ಈತನಿಗೆ ಗಲೀಜು ಕಾಣಿಸ್ತಾ ಇದೆ. ಶಿವನ ತಲೆ ಮೇಲೆ ಏನೇನೋ ಸೊಪ್ಪು ಏನೋ ಬಿದ್ದಿದೆ, ಅದನ್ನು ತನ್ನ ಚಪ್ಪಲಿ ಕಾಲಿನಿಂದಲೇ ತಲೆ ಮೇಲಿಂದ ಕ್ಲೀನ್ ಮಾಡ್ತಾನೆ, ಚಪ್ಪಲಿ ಕಾಲಿನಿಂದ. ಆಮೇಲೆ ಸುತ್ತಮುತ್ತನೂ ಅದನ್ನು ಕ್ಲೀನ್ ಮಾಡ್ತಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಆವಾಗ ಈ ಥರ ಹೇಳ್ತಾನೆ, ನಾನನ್ನು ನೋಡು, ಇದೆಲ್ಲ ಎಷ್ಟೋ ಗಲೀಜು ಮಾಡಿಬಿಟ್ಟಿದ್ದಾರೆ, ಇದೆಯಲ್ಲ ಏನೋ ಯಾರೋ. ಅದಕ್ಕೆ ಅವತ್ತನ್ನು ಹೇಳ್ತಾನೆ, ನಾನನ್ನು ಈತನಿಗೆ ಹೇಳ್ತಾನೆ, ನೋಡು, ನಾನು ನಿಮ್ಮ ತಂದೆಯವರು ಹಲವು ಸಲ ಇಲ್ಲಿ ಬಂದಿದ್ದೀವಿ, ಬಂದಾಗ ಇಲ್ಲಿ ಒಬ್ಬರು ಪುರೋಹಿತರು ಅರ್ಚನೆ ಮಾಡೋರು ಯಾರೋ ಒಬ್ಬರು ಬರ್ತಾರೆ ಜುಟ್ಟಿಟ್ಕೊಂಡು, ಅವರು ಬಂದು ಏನು ಮಾಡ್ತಾರೆ ಅಂದರೆ ಈಶ್ವರನ ತಲೆ ಮೇಲೆ ಒಂದಷ್ಟು ನೀರು ಸುರಿತಾರೆ, ನೀರು ಸುದ್ದ ಮೇಲೆ ಒಂದಷ್ಟು ಹೂ ಹಾಕ್ತಾರೆ, ಹೂ ಹಾಕಿದ ಮೇಲೆ ಒಂದು ದೊನ್ನೆನೊಳಗೋ ಯಾವುದ್ರೊಳಗೋ ಒಂದಷ್ಟು ಏನೋ ಒಂದು ಆಹಾರವನ್ನು ಮುಂದೆ ಇಟ್ಟುಬಿಟ್ಟು ಏನೋ ಒಣ ಅಂತ ಒಂದು ಮಂತ್ರ ಏನೋ ಹೇಳೋದಂಗೆ ಹೇಳಿಬಿಟ್ಟು ಅದನ್ನು ತಗೊಂಡು ಹೊರಟೋಗ್ತಾರೆ ಈ ಥರ ನಡೀತಾ ಇದೆ, ನಾನು ನಿಮ್ಮ ತಂದೆಯವರು ಬಂದಾಗ ಇದನ್ನು ನೋಡಿದ್ದೀವಿ ಅಂತ ಹೇಳ್ತಾನೆ. ಇಲ್ಲಿ ನಾಣ ಅನ್ನೋರ ಸಿಗ್ನಿಫಿಕೆನ್ಸ್ ಏನು ಅಂತಂದರೆ, ಒಳ್ಳೆಯ ಕರ್ಮದ ಒಂದು ಕರ್ಮದ ಸಂಸ್ಕಾರ ಇರುವ ಸಿಗ್ನಿಫಿಕೆನ್ಸ್ ಸಂಕೇತ ನಾಣನನ್ನೋರು. ಅದರಿಂದ ಆ ಸಂಸ್ಕಾರದಿಂದ ಶಿವನಿರುವ ಮಾರ್ಗವನ್ನು ತೋರಿಸಿದ. ಇದು ಸಿಂಬಲೈಸೇಷನ್, ಅಲ್ಲಿ ಸಿಂಬಾಲಿಕ್ ಆಗಿ ಏನು ತೋರಿಸ್ತಾ ಇದ್ದಾರೆ, ನಾಣನ್ನು ತನ್ನ ಒಂದು ಪುಣ್ಯ ಸಂಸ್ಕಾರದಿಂದ ಶಿವನ ಹತ್ರ ಹೋಗಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟ. ಅದು ಅಲ್ಲಿ ಆತನ ಪಾತ್ರ. ಸರಿ, ಇವನು ನಿನಗೆ ಹೇಗಪ್ಪ ಆಹಾರ, ಯಾರು ಕೊಡ್ತಾರೆ ಅಂತ ಎಲ್ಲ ಆದಮೇಲೆ, ಇದು ನಿನಗೆ ತುಂಬ ಹಸಿವಾಗಿರಬೇಕು, ನಾನು ಹೋಗಿ ಕೆಳಗೆ ಹೋಗ್ಬಿಟ್ಟು ಏನಾದರೂ ಆಹಾರ ತರ್ತೀನಿ ಅಂತ ಕೆಳಗೆ ಇಳಿತಾನೆ. ಕೆಳಗಿಳಿದು ನಾಲ್ಕು ಹೆಜ್ಜೆ ಬಂದಿಲ್ಲ ಅಷ್ಟೊಳಗೆ ನೇರ ವಾಪಸ್ಸು. ಅಯ್ಯೋ ಏನಾಗ್ಬಿಡ್ತೋ ನಮ್ಮ ಶಿವರಿಗೆ, ಏನಾಗ್ಬಿಡ್ತೋ, ಏನಾಗುತ್ತೋ ಅನ್ನೋ ಒಂದು ಆತಂಕ. ಆತಂಕದಿಂದ ಹುಷಾರಾಗಿರು, ಗೊತ್ತಾಯ್ತಾ, ನಾನು ಬೇಗ ಬಂದ್ಬಿಡ್ತೀನಿ ಆಹಾರ ತಗೊಂಡು ಅಂತ ಹೀಗೆ ನಾಲ್ಕು ಹೆಜ್ಜೆ ಕೆಳಗಿಳಿಯೋದು, ಮತ್ತೆ ಬರೋದು, ತಗೊಂಡು ಈ ಥರ ವರ್ತನೆ. ಶಿವನಲ್ಲಿ ಅಷ್ಟು ಮಗ್ನಾಗ್ಬಿಟ್ಟಿದ್ದಾನೆ ಅವನು, ತನ್ನದನ್ನು ತಾನನ್ನು ಮರೆತು ಬಿಟ್ಟಿದ್ದಾನೆ. ಕೊನೆಗೆ ಆಹಾರ ಬೇಕಲ್ಲ, ಆದ್ದರಿಂದ ನಾನು ಬೇಗ ಬಂದ್ಬಿಡ್ತೀನಿ, ಇಲ್ಲದೆ ಹುಷಾರಾಗಿರು ಅಂತ ಹೇಳಿ ದಡ ದಡ ದಡ ದಡ ಅಂತ ಕೆಳಗೆ ಬೆಟ್ಟ ಇಳಿದು ಬರ್ತಾರೆ ಇಬ್ಬರು. ಬೆಟ್ಟ ಇಳಿದು ಬಂದಮೇಲೆ ಏನು ಮಾಡ್ತಾನೆ ಅವನು ಹೇಳಿದ್ದ ಅಲ್ವಾ, ಹೀಗೆ ಯಾರೋ ಒಬ್ಬರು ಬಂದು ನೀರು ಹಾಕ್ತಾರೆ, ಹೂ ಹಾಕ್ತಾರೆ, ಎಲ್ಲ ಜ್ಞಾಪಕ ಇಟ್ಕೊಂಡಿದ್ದಾನೆ. ಸೊ ಅಷ್ಟರೊಳಗೆ ಈ ಕಾಡನ್ನು ಏನು ಮಾಡಿದ್ದಾನೆ, ಮಾಂಸ ಎಲ್ಲ ಬೇಯಿಸಿಟ್ಟಿದ್ದಾನೆ. ಬೇಯಿಸಿಟ್ಟರೆ ಇವ್ರಿಗೆ ಹಸಿವೆಲ್ಲ ಮರೆತೋಗಿದೆ. ಆ ಮಾಂಸದ ಪೀಸ್ಗಳನ್ನು ಒಂದೊಂದಾಗಿ ಕಚ್ಚಿ ಎಂಜಿಲ್ ಮಾಡಿ, ಓ ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿರೋ ಪೀಸನ್ನೆಲ್ಲ ಒಂದು ದನ್ನೆಯಲ್ಲಿ ಹಾಕಿ ಸೇರಿಸ್ಕೊಂಡ, ಕೆಟ್ಟದನ್ನು ಬಿಟ್ಟು. ಆಮೇಲೆ ಮತ್ತೇನು ಮಾಡುವ, ನದಿಗೆ ಹೋಗಿ ನದಿಯಲ್ಲಿರೋ ನೀರನ್ನು ಬಾಯಿ ತುಂಬ ತುಂಬಿಕೊಂಡ. ಪಾತ್ರೆ ಇರುವಲ್ಲ, ಎಲ್ಲಿ ತೊಗೊಂಡು ಹೋಗ, ಪಾತ್ರೆ ಇಲ್ಲ. ಸರಿ, ಹೂ ತೊಗೊಂಡು ಹೋಗ್ಬೇಕಲ್ಲ, ಅಲ್ಲಿ ಕಾಡು ಹೂಗಳು ತುಂಬ ಇದ್ವು, ಅದನ್ನೆಲ್ಲ ತಲೆಯಲ್ಲಿ ಮೇಲೆ ಎಲೆ ಜಾಗ ಇದೆಯೆಲ್ಲ ತೊಗೊಂಡು ಸರ್ರ ಅಂತ ಮೇಲಕ್ಕೆ ಬಂದ. ಶಿವನ ಲಿಂಗದ ಹತ್ರ ಬಂದ, ನಾನನ್ನು ಕರೆದ, ನೀನು ಬಾ ನನ್ನ ಜೊತೆಗೆ, ನಾನು ಬರೋದಿಲ್ಲ, ನೀನು ಹುಚ್ಚು ಹುಚ್ಚಾಗಿ ಆಡ್ತಾ ಇದೆಯಾ, ನಿಮ್ಮ ಅಪ್ಪನ ಹತ್ತಿಗೆ ಹೇಳ್ತೀನಿ ನಾನು, ನಾನು ಬರೋದಿಲ್ಲ, ನೀನು ಮಾಡೋದು ತಪ್ಪು ಅಂತ ನಾನನ್ನು ಅಲ್ಲಿ ಅವನ್ನ ಬಿಟ್ಬಿಡ್ತಾನೆ, ಕೈ ಬಿಟ್ಬಿಡ್ತಾನೆ. ಸರಿ, ನೀನು ಬರೆದಿದ್ದರೆ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಇವನು ನಾನನ್ನು ಬಿಟ್ಬಿಟ್ಟು ತಿನ್ನನ್ನು ಮೇಲೆ ಬಂದ. ಈಶ್ವರನಿಗೆ ಮೇಲೆ ಏನು ಅವನಿಗೆ ಈಶ್ವರ ಅಂತ ಮುಂದೆ ದೊನ್ನೆನಿಟ್ಟ. ಮೇಲೆ ಲಿಂಗದ ಮೇಲೆ ತನ್ನ ಬಾಯಲ್ಲಿ ತುಂಬಿಕೊಂಡಿದ್ದ ನೀರು ಅದರಿಂದ ಅಲ್ಲಿ ಸುರಿದ, ಅದು ಅಭಿಷೇಕ ಅಂತ ಅವ್ರು ಹೇಳಿದ್ರಲ್ಲ. ಆಮೇಲೆ ತಲೆ ತುಂಬ ಹೂ ಇಟ್ಕೊಂಡಿದ್ದಲ್ಲ, ಅದನ್ನೆಲ್ಲ ದೇವ್ರ ತಲೆ ಮೇಲೆ ಇಟ್ಟ. ಹೂವನ್ನೆಲ್ಲ ಇಟ್ಬಿಟ್ಟು ಮುಂದೆಗಡೆ ಈ ದೊನ್ನೆಯಲ್ಲಿದ್ದ ಮಾಂಸದ ಇದನ್ನೆಲ್ಲ ಇಟ್ಬಿಟ್ಟು, ನೋಡಪ್ಪ ಹುಷಾರಾಗಿರು, ಏನು ಹೆದರ್ಕೋಬೇಡ, ನಾನು ಇಲ್ಲಿ ಪಕ್ಕದಲ್ಲೇ ಕಾವಲಿಡ್ತೀನಿ ನಿನಗೆ, ನಿಧಾನವಾಗಿ ತಗೋ ಅಂತ ಹೇಳಿ ಪಕ್ಕದಲ್ಲೇ ಹೋಗಿ ಕೂತ. ಇಲ್ಲಿ ಇದೆಲ್ಲ ಏನು ನಮಗೇನು ತೋಚುತ್ತೆ, ಏನು ಮಾಂಸ ಬಾಯಿಂದ ನೀರು ತಿಂಗಳ ಮೇಲೆ ಮಾಂಸ ಇಟ್ಟಿದ್ದಾನೆ, ಅದು ಎಂಥದ್ದು ಕಚ್ಚಿ ಕಚ್ಚಿ ಕಚ್ಚಿ ರುಚಿ ನೋಡಿರೋ ರುಚಿ ನೋಡಿರೋದು ಅಂತ ನಾವು ಹೇಳಬಾರ್ದು. ಪೂಜೆಗೆ ಯೋಗ್ಯವಾಗಿರುವಂತಹ ಮಾಂಸವನ್ನು ಇಟ್ಟಿದ್ದಾನೆ. ಇಲ್ಲಿ ಶಂಕರಾಚಾರ್ಯರು ಈ ಬಗ್ಗೆ ಹೇಳ್ತಾರೆ, ಅಂದರೆ ಈತನ ಭಕ್ತಿ ಎಂತಹುದು ಅನ್ನೋದನ್ನು, ಭಕ್ತಿ ಏನು ಮಾಡುತ್ತೆ, ಏನು ಮಾಡಬಲ್ಲದು, ಭಕ್ತಿ ಕಿಂ ಕರೋತಿ ಅಂದರೆ, ಆ ಶಂಕರಾಚಾರ್ಯರು ಹೀಗೆ ಹೇಳ್ತಾರೆ ನೋಡಿ, ಭಕ್ತಿ ಏನೇನು ಮಾಡಬಲ್ಲದು ಅನ್ನೋ ಬಗ್ಗೆ ಶಂಕರಾಚಾರ್ಯರು ಶಿವಾನಂದ ಲಹರಿ ಅವರ ಕೃತಿಯಲ್ಲಿ 63ನೇ ಶ್ಲೋಕದಲ್ಲಿ ಹೀಗೆ ಉಲ್ಲೇಖಿಸಿದ್ದಾರೆ, ಹೇಳ್ತಾರೆ, ಭಕ್ತಿ ಕಿಂನ ಕರೋತಿ ಏನು ಮಾಡುವುದಿಲ್ಲ, ಮಾರ್ಗಾವರ್ತಿತ ಪಾದುಕ ಪಶುಪತೇ ರಂಗಸ್ಯ ಕೂರ್ಚಾಯತೆ ಗಂಡೂಶಾಂಬು ನಿಷೇಚನ ಪುರರಿಪೋರ್ದಿವ್ಯಾಭಿಷೇಕಾಯತೆ ದಿವ್ಯಾಭಿಷೇಕಾಯತೆ ಕಿಂಚಿತ್ ಮಾಂಸಶೇಷಕ ಬಲಂ ನವ್ಯೋಪಹಾರಾಯತೆ ಭಕ್ತಿ ಕಿಂ ನ ಕರೋತಿ ಅಹೋ ವನಚರೋ ಭಕ್ತಾವತ ಹಂಸಾಯತೆ. ಹೀಗೆ ಶಂಕರಾಚಾರ್ಯರು ಶಿವಾನಂದ ಲಹರಿನಲ್ಲಿ ಹೇಳಿದ್ದಾರೆ. ಇದರ ಅರ್ಥ ಹೇಗಿದೆ, ಮಾರ್ಗಾವರ್ತಿಕ ಪಾದುಕಾದರೆ ಎಲ್ಲೆಲ್ಲೆಲ್ಲೋ ದಾರಿಗಳಲ್ಲಿ ತುಳಿಕೊಂಡು ಬಂದ ಪಾದುಕೆ ಇವನು ತಲೆ ಮೇಲೆ ಇಟ್ಟು ಕ್ಲೀನ್ ಮಾಡಿದ್ದಾನೆ, ಅದು ಆತನಿಗೆ ಕಿರೀಟದ ಪ್ರಾಯವಾಗಿ ಶಿವನಿಗೆ ಅನ್ನಿಸ್ತಂತೆ ಕಿರೀಟ. ಗಂಡೂಶಾಂಬು ನಿಷೇಚನಂ ಅಂದರೆ ಗಂಡೂಶಾಂಬು ಅಂತಂದರೆ ಬಾಯಿ ಮುಕ್ಕಳಿಸಿದ ನೀರು, ಅವನ ಬಾಯಿನಲ್ಲಿ ತಗೊಂಡು ಬಂದ ನೀರದು, ಅದು ಪುರರಿಪೋದೇ ಅಭಿಷೇ ದಿವ್ಯಾಭಿಷೇಕ ಆಯತೆ, ಈಶ್ವರನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿದಂಗೆ ಫೀಲಾಯ್ತಂತೆ. ಅಂದರೆ ಆ ಭಕ್ತಿಯ ಆಳ ಎಷ್ಟು ಅನ್ನೋದು ಇಲ್ಲಿ ನಮಗೆ ಗಮನಿಸಬೇಕಾದ್ದು. ಕಿಂಚಿತ್ ಮಾಂಸಶೇಷ ಕವಳಂ, ಕಿಂಚಿತ್ ಮಾಂಸಶೇಷ, ಮಾಂಸಶೇಷ ಅಂದರೆ ಇವನು ಎಂಜಿನ್ ಮಾಡಿದ ಮಾಂಸದ ಉಳಿವು, ಅದು ನವ್ಯೋಪಾಹಾರ ಆಯ್ತು. ಅವನಿಗೆ ಒಳ್ಳೆ ಫ್ರೆಶ್ ಫುಡ್ ಆ ಥರ ಆಯ್ತಂತೆ ಈಶ್ವರನಿಗೆ. ಇಲ್ಲಿ ನಾವು ಯಾವ ಥರ ನೋಡ್ತೀವಿ, ಎಂಜಿನ್ ಮಾಂಸ ಅಂತ, ಆದರೆ ಈಶ್ವರನಿಗೆ ಅದೇ ಒಳ್ಳೆಯ ಆಹಾರದ ಆಯ್ತಂತೆ. ಭಕ್ತಿ ಕಿಂ ನ ಕರೋತಿ, ಭಕ್ತಿ ಏನು ಮಾಡಲಾರದು, ಎಲ್ಲ ಮಾಡೋದು. ಅಹೋ ಅಂದರೆ ಓಹೋ, ಏನು ಮಾಡಲಾರದು. ಮನಚರೋ ಭಕ್ತಾವತಂಸ ಆಯಿತೆ, ಇಂಥವನ್ನು ಭಕ್ತ ಶ್ರೇಷ್ಠನಾಗಿ ಮಾಡಿತು ಅಂತ ಶಂಕರಾಚಾರ್ಯರು ಈತನ ಬಗ್ಗೆ, ಈತನ ಭಕ್ತಿಯ ಬಗ್ಗೆ ಈ ಥರ ಹೇಳಿದ್ದಾರೆ. ಈ ತರಹ ಭಕ್ತಿ ಅವನಿಗೆ ತಿಣ್ಣನಿಗೆ ಆಯಿತು. ನೈವೇದ್ಯ ಮಾಡಿದ, ನೈವೇದ್ಯ ಅಂದರೆ ಅದೇ ದೇವರ ಮುಂದೆ ಇಟ್ಟ, ಅದೇ ನೈವೇದ್ಯ ರಾತ್ರಿ ಎಲ್ಲ ತಾವು ಈಶ್ವರನಿಗೆ ಕಾವಲು. ಏನಾಗೋಗ್ಬಿಡುತ್ತೋ ನನ್ನ ಈಶ್ವರ, ಏನಾಗೋಗ್ಬಿಡುತ್ತೋ ತೊಂದರೆ ಆಯಿತು. ಇದೇ ರೀತಿ ಏನಾಗಿದೆ, ಪ್ರತಿ ದಿವಸ ಬೆಟ್ಟದಿಂದ ಕೆಳಗೆ ಹೋಗೋದು, ಮಾಂಸ ತರೋದು, ಈಶ್ವರನಿಗೆ ಅದೇ ಥರ ಬಾಯಿನಿಂದ ನೀರು ತುಂಬಿಕೊಂಡು ಬಂದು ಅಭಿಷೇಕ ಮಾಡೋದು, ಹೂಗಳನ್ನು ಹಾಕೋದು, 5 ದಿವಸ ಈ ಥರ ಮಾಡಿದಾರೆ. ರಾತ್ರಿ ಎಲ್ಲ ಕಾವಲು ಕಾಯುವರು, ಕಣ್ಣು ಮುಚ್ಚದೆ ಈಶ್ವರನ ಪಕ್ಕದಲ್ಲಿ ಕಾಯ್ತಾ ಇದ್ದಾರೆ. ಇದನ್ನು ಪ್ರತಿ ದಿವಸ ಅಲ್ಲಿ ಶಿವಾಚಾರ್ಯರೊಬ್ಬರು, ಅಂದರೆ ಪೂಜೆ ಮಾಡ್ತಕ್ಕಂಥ ಬ್ರಾಹ್ಮಣರೊಬ್ಬರು ಬಂದು ನೋಡ್ತಾ ಇದ್ದಾರೆ. ನೋಡಿದ್ರು ಏನಿದು, ಇಷ್ಟೆಲ್ಲ ಅಪಶುಚಿಯಾಗಿದೆ, ಎಲ್ಲ ಮಾಂಸ ಇದು ಆಗಿದೆ, ಈ ಥರ ಯಾವನು ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನೆಲ್ಲ ಕ್ಲೀನ್ ಮಾಡಿ ತಾವು ತಂದಿರುವಂಥ ಒಳ್ಳೆ ನೀರಿನಲ್ಲಿ ಅಭಿಷೇಕ ಮಾಡಿ ಒಳ್ಳೆ ಹೂವಿನಲ್ಲಿ ಅರ್ಪಿಸಿ ದೇವರಿಗೆ ಒಂದು ನೈವೇದ್ಯ ಮಾಡಿ, ಯಾರಪ್ಪ ಇವನು, ಈಶ್ವರ ನೀನು ಇವರಿಗೆ ಏನೂ ಮಾಡದೆ ಬಿಟ್ಟಿದೆಯಲ್ಲ, ಸ್ವಲ್ಪ ಬುದ್ಧಿ ಹೇಳಿ ಏನಾದರೂ ಕರೆಕ್ಟ್ ಮಾಡಪ್ಪ ಇವನ್ನ ಅಂತ ಅವರು ಬೇಡ್ಕೊಳ್ತಾ ಇದ್ದಾರೆ ಈಶ್ವರನಿಗೆ. ಹೀಗೆ ಅವರು ಬೇಡಿಕೊಂಡು ನೊಂದು ಬಿಟ್ಟಿದ್ದಾರೆ ಅವರು. ಈ ಥರ ಅಪಚಾರವಾಗ್ತಾ ಇದೆಯಲ್ಲ ಈಶ್ವರನ ಈ ಮಾಂಸವ, ಅದು ಎಂಥಾದರೂ ಅದನ್ನು ಸಹಿಸಲಾರದು. ಹಾಗೆ ಹೋಗಿ ಮಲಕ್ಕೊಂಡ್ರು. ರಾತ್ರಿ ಮಲಕ್ಕೊಂಡಾಗ ಪರಮೇಶ್ವರನು ಆ ಪುರೋಹಿತರಿಗೆ, ಅರ್ಚಕರಿಗೆ ಈ ರೀತಿ ಕನಸಿನಲ್ಲಿ ಹೇಳ್ತಾರೆ, ನೋಡಪ್ಪ ಆ ಮನುಷ್ಯ ನನಗೆ ಬಹಳ ಬಹಳ ಬೇಕಾದ ದೊಡ್ಡ ಭಕ್ತ, ಅವನು ದೊಡ್ಡ ಭಕ್ತ, ಅವನ ಮೂರ್ತಿ ಅನ್ನೋದಿದೆಯಲ್ಲ ಅವನ ಆಕಾರ, ನೀವೇನು ನೋಡ್ತೀರಿ ನೋಡಿದರೆ ಅದು ನನ್ನನ್ನು ತುಂಬ್ಕೊಂಡ್ಬಿಟ್ಟಿದ್ದ, ನಾನೇ ಅವನಾಗಿದ್ದಾನೆ, ನಾನೇ ಅಷ್ಟು ಮೂರ್ತಿ ಪೂರ್ತ ನನ್ನನ್ನೇ ತುಂಬಿಕೊಂಡಿದ್ದಾನೆ ಅಷ್ಟು ಭಕ್ತ. ಮತ್ತೆ ಅವನು ಏನೇನೇನೇನೇನು ಮಾಡಿದ್ರು, ಮಾಂಸ ತರಲಿ, ಎಂಜಿನು ಗೀಡಿ ಏನು ಮಾಡಿದ್ರು, ಅದು ನನಗೆ ಬಹಳ ಬಹಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ, ನಿನಗೆ ಅರ್ಥವಾಗೋದಿಲ್ಲ. ಇದು ಪ್ರೀತಿಯಿಂದ ಅವನು ತುಂಬಿದ್ದಾನೆ, ಅವನ ಭಕ್ತಿ ಎನ್ನೋದು ಬರೀ ಪ್ರೀತಿ, ಬರೀ ಪ್ರೀತಿಯಿಂದ ತುಂಬಿದೆ, ನಿನಗಿದು ಅರ್ಥವಾಗೋದಿಲ್ಲ. ಆದ್ದರಿಂದ ಒಂದು ಕೆಲಸ ಮಾಡಿ, ನೀನು ನಾಳೆ ಬೆಳಗ್ಗೆ, ಅಂದರೆ ನಾಳೆ ಬೆಳಗ್ಗೆ ಅವನು ಬರೋದಕ್ಕೆ ಮುಂಚೆನೇ ನೀನು ಹೋಗ್ಬಿಟ್ಟು ನೀನೇನೋ ಮಾಡಬೇಡ, ಅಲ್ಲೊಂದು ಕೆಳ ಹಿಂದ್ಗಡೆ ಒಂದು ಇದ್ರೆ ಅಲ್ಲಿ ಮರದ ಕೆಳಗೋ ಎಲ್ಲೋ ಅವಿಸ್ಕೊಂಡಿರೋದು, ಅವಿಸ್ಕೊಂಡಿದ್ದು ಏನು ನಡೆಯುತ್ತೆ ನೋಡು ಅಂತ ಅವರಿಗೆ ಕನಸಿನಲ್ಲಿ ಭಗವಂತ ಹೇಳು. ಇದನ್ನು ಕನಸು ಕಂಡ ತಕ್ಷಣವೇ ಅವರಿಗೇನಾಯಿತು, ಎಚ್ಚರಿಕೆ ಆಯಿತು. ಆಹಾ, ಈಶ್ವರನು ನನಗೆ ಈ ಒಂದು ಸೌಭಾಗ್ಯವನ್ನು ಕೊಡ್ತಾ ಇದ್ದಾನೆ, ಯಾರೋ ದೊಡ್ಡ ಮಹಾತ್ಮರ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ, ಅದನ್ನು ಖಂಡಿತ ನೋಡಬೇಕು ಅಂತ ಅನ್ನಿಸಿ ಮಲ್ಕೊಂಡ್ರು. ಮಾರನೇ ದಿವಸ, ಆರನೇ ದಿವಸ ಬಂದು ಆ ಶಿವಲಿಂಗದ ಹಿಂದೆ ಅವಿತ್ಕೊಂಡು ನೋಡ್ತಾ ಇದ್ದಾರೆ ಏನಾಗುತ್ತೆ ಅಂತ. ಮಾಮೂಲಿನಂತೆ ನಮ್ಮ ತಿಂಡನೇನು ಮಾಡ್ದ, ಮಾಂಸ ಎಲ್ಲ ತಂದ, ತಲೆ ಮೇಲೆ ಇದೆಲ್ಲ ಕ್ಲೀನ್ ಮಾಡಿ, ಚಪ್ಪಲಿ ಕಾಲಿನಿಂದ ಕ್ಲೀನ್ ಮಾಡಿ, ಅವನು ಯಾವ ಥರ ಮಾಮೂಲಿನಿಂದ ಮಾಡ್ತಾ ಇದ್ನೋ ಅದೆಲ್ಲ ಮಾಡಬೇಕು ಅಂತ ಉದ್ಯುಕ್ತನಾಗಿದ್ದಾನೆ. ಉದ್ಯುಕ್ತನಾಗಿರುವಾಗ ಸಡನ್ನಾಗಿ ನೋಡಿದ್ರೆ ಪರಮೇಶ್ವರನ ಒಂದು ಕಣ್ಣಿನಲ್ಲಿ ರಕ್ತ ಬರೋದಕ್ಕೆ ಪ್ರಾರಂಭವಾಗಿದೆ. ಪರಮೇಶ್ವರನ ಒಂದು ಕಣ್ಣಿನಲ್ಲಿ ರಕ್ತ ಬರೋಕ್ಕೆ ಶುರುವಾಗಿದೆ. ನೋಡಿದ ತಿಂಡನಿಗೆ ಎದೆ ಧಸಕ್ಕಂತ ಹೋಯ್ತು. ಅಯ್ಯೋ, ಈಶ್ವರನಿಗೆ ಕಣ್ಣಲ್ಲಿ ನೋಡ್ತಾ ಇದೆಯಲ್ಲ, ನಾನು ಏನು ಮಾಡಲಿ, ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ, ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಕೈಯಲ್ಲಿಯೇ ಆ ರಕ್ತವನ್ನು ಒರೆಸೋದಕ್ಕೆ ನೋಡ್ತಾ ಇದ್ದಾನೆ. ಕಡಿಮೆ ಆಗೋತು ಅಂತ ನೋಡಿದ್ರೆ ರಕ್ತ ಬರ್ತಾನೇ ಇದೆ, ಕಣ್ಣಲ್ಲಿ ರಕ್ತ ಬರ್ತಾ ಇರೋದನ್ನು ನೋಡಿ ಒರೆಸ್ತಾ ಇದ್ದಾನೆ, ಕೈಯಲ್ಲಿ ಒರೆಸ್ತಾ ಇದ್ರೂ ರಕ್ತ ನಿಲ್ತಾ ಇಲ್ಲ. ಇದನ್ನು ನೋಡಿ ಮೂರ್ಛೆ ಆಗೋಗ್ಬಿಟ್ಟ ತಿಂಡನು, ಏನು ಮಾಡೋದು ಗೊತ್ತಾಗ್ತಿಲ್ಲ, ಈಶ್ವರನಿಗೆ ಹೀಗಾಗ್ತಾ ಇದೆಯಲ್ಲ ಅಂತ ಮತ್ತೆ ಎಚ್ಚರವಾಯಿತು. ಮತ್ತೆ ಒರೆಸ್ತಾ

ಅನ್ನೋದು ಅಂಬಿನಿಂದ ಅಂಬಿನಿಂದ ಒಂದು ಕ್ಷಣವೂ ಯೋಚನೆಯೇ ಮಾಡಲಿಲ್ಲ. ತನ್ನ ಕಣ್ಣನ್ನು ಆ ಇದರಿಂದ ಅಂಬಿನಿಂದ ಕಿತ್ತು, ರಕ್ತ ಸುರಿತಾ ಇದೆ, ಎಷ್ಟು ನೋವಾಗಿರಬಹುದು ಅದೆಲ್ಲ ನೀವೆಲ್ಲ ಊಹಿಸಿಕೊಳ್ಬೇಕು. ಅದನ್ನು ತೆಗೆದು ಈಶ್ವರನ ಕಣ್ಣಿನಲ್ಲಿ ಹಾಗೇ ಸ್ಥಾಪಿಸಿದ. ಸ್ಥಾಪಿಸಿದ ಕೂಡಲೇ ರಕ್ತ ನಿಂತಿತು, ನಿಂತು ಹೋಯ್ತು ರಕ್ತ ಬರೋದು. ಎಂತಹ ಔಷಧಿ ಸಿಕ್ಕಿಬಿಡ್ತು ನನಗೆ, ಕುಣಿದಾಡ್ತಾ ಇದ್ದಾನೆ ಯಾರು ಚಿನ್ನಪ್ಪ. ಆಹಾ, ಎಷ್ಟು ಒಳ್ಳೆಯ ಔಷಧಿ ಸಿಕ್ತು ಅಂತ ಹೇಳಿ ಸಂತೋಷದಿಂದ ಕುಣಿದಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಮಾತ್ರ ಸಂತೋಷ. ಮತ್ತೊಂದು ಕಣ್ಣಿನಿಂದ ಈಶ್ವರನಿಗೆ ರಕ್ತ ಬರೋಕ್ಕೆ ಶುರು ಆಯಿತು. ರಕ್ತ ಬರೋಕ್ಕೆ ಶುರು ಆದರೆ ಈ ಸಲ ಅವನು ಧೈರ್ಯ ಇಡಲಿಲ್ಲ. ಆತರೆ ಇದಕ್ಕೆ ಏನು ಪರಿಹಾರ ಅಂತ ನನಗೆ ಗೊತ್ತಾಗಿದೆ, ನಾನು ಇನ್ನೂ ಹೆದರುವನಲ್ಲ, ಇನ್ನೊಂದು ಕಣ್ಣನ್ನು ಅಲ್ಲಿ ಸ್ಥಾಪಿಸಿಬಿಡೋದೆ ಅಂತ ಹೇಳಿ ಕಣ್ಣು ಕೀಳೋಕೆ ಏನು ಮಾಡ್ತಾ ಇದ್ದಾನೆ, ಪ್ರಯತ್ನ ಪಡ್ತಾನೆ. ಅದಕ್ಕೆ ಮುಂಚೆ ಒಂದು ಯೋಚನೆ ಬರುತ್ತೆ, ನನಗೆ ಎರಡು ಕಣ್ಣು ಹೋಗ್ಬಿಟ್ರೆ ಈಶ್ವರನಿಗೆ ಆ ಕಣ್ಣಿರುವ ಜಾಗ ಹೇಗೆ ನನಗೆ ಗೊತ್ತಾಗತ್ತೆ ಅಂತ ಹೇಳಿ ಆ ಚಪ್ಪಲಿ ಕಾಲಿನಲ್ಲಿ ಆ ಕಣ್ಣಿರುವ ಜಾಗಕ್ಕೆ ಚಪ್ಪಲಿ ಕಾಲನ್ನು ಇಟ್ಕೊಂಡು ಗುರುತಿಟ್ಕೊಳ್ತಾನೆ. ಗುರುತಿಟ್ಕೊಂಡು ತನ್ನ ಇನ್ನೊಂದು ಕಣ್ಣನ್ನು ಕೀಳುವುದಕ್ಕೆ ಅಂಬು ಕಣ್ಣು ಹತ್ರ ಹಾಕಿದಾನೆ. ಇನ್ನೇನು ಕಣ್ಣು ಕೀಳಬೇಕು ಅನ್ನುವಷ್ಟರಲ್ಲಿ ಕಣ್ಣಪ್ಪ ನಿಲ್ಲು, ಕಣ್ಣಪ್ಪ ನಿಲ್ಲು ಅಂತ ಪರಮೇಶ್ವರ ಕರೀತಾನೆ. ಇಲ್ಲಪ್ಪ ನಿಲ್ಲು ಕಣ್ಣಪ್ಪ, ಆವಾಗಲೇ ಅವನು ಕಣ್ಣಪ್ಪ ಆಗೋದು, ಇದುವರೆಗೂ ತಿಣ್ಣನಾಗಿದ್ದವನು. ಆವಾಗ ಪರಮೇಶ್ವರನು ಕಣ್ಣಪ್ಪ ಅಂತ ಕರೆದುಬಿಟ್ಟು ತನ್ನ ಪಕ್ಕದಲ್ಲಿ ಕೂಡಿಸ್ಕೋತಾನೆ, ತನ್ನ ಪಕ್ಕದಲ್ಲಿ ಕೂಡಿಸ್ಕೊಳ್ತಾನೆ. ಕಣ್ಣಪ್ಪ ನಿಲ್ಲು, ಕಣ್ಣಪ್ಪ ನಿಲ್ಲು ಅಂತ ಕೈ ಹಿಡಿದು ಆತನ ಕೈ ಹಿಡಿತಾನೆ. ಕಣ್ಣು ಎಲ್ಲಿ ಕಿತ್ತುಬಿಡ್ತಾನೋ ಅಂತ ಕಣ್ಣಪ್ಪನನ್ನು ತನ್ನ ಪಕ್ಕದಲ್ಲಿ ಕೂಡಿಸ್ಕೊಳ್ತಾನೆ. ಪಕ್ಕದಲ್ಲಿ ಕೂಡಿಸ್ಕೊಂಡು ಮಾತ್ರ ಅಲ್ಲ, ತನ್ನಲ್ಲೇ ಆವಾಗಲೇ ಐಕ್ಯ ಮಾಡ್ಕೊಂಡ್ಬಿಡ್ತಾನೆ. ಇದು ಆ ಭಕ್ತಿಯ ಪರಮಾವಧಿ, ಪರಾಕಾಷ್ಠತೆ, ಪರಮಾವಧಿ ಎಷ್ಟು, ಆ ಭಕ್ತಿಯೊಳಗೆ ಎಷ್ಟೊಂದು ಪ್ರೀತಿ, ಪ್ರೀತಿ ತುಂಬಿತ್ತು, ಪ್ರೀತಿ ಬರೀ ತುಂಬಿತ್ತು. ಅಂತಹ ಪ್ರೀತಿ ಭಕ್ತಿ ಇದು, ಇದು ಕಣ್ಣಪ್ಪ. ಕಣ್ಣಪ್ಪನವರ ಚರಿತ್ರೆ ಇಂತಹ ಬಹಳ ದೊಡ್ಡ ಚರಿತ್ರೆ. ಈ ಚರಿತ್ರೆ ಎಷ್ಟು ಮಹತ್ತರವಾಗಿದೆ. ಈ ತರಹ ಭಕ್ತಿ ನಮಗೆ ಬಂದರೆ ನಾವು ದೊಡ್ಡ ಭಕ್ತರೇ ಆಗ್ತೀವಿ. ಸರಿ, ಇವರ ಭಕ್ತಿಗೆ ಮೆಚ್ಚಿ ಪಟ್ಟಿನತ್ತಾರಂಥ ಒಬ್ಬರು, ಅವರು ಒಬ್ಬ ಭಕ್ತರೇ. ಅವರು ಹೀಗೆ ಹೇಳ್ತಾರೆ, ಅಪ್ಪ ನಾನು ನಿನ್ನ ಭಕ್ತನೇ ಸರಿ, ಆದರೆ ಕಣ್ಣಪ್ಪ ಥರ ಕಣ್ಣು ಅಥವಾ ಯಾವ ಭಾಗವನ್ನು ಕೊಡೋಕ್ಕೆ ನಾನು ಸಾಧ್ಯವೇ ಇಲ್ಲ. ಏನು ಮಾಡಿದ್ರು ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನು ಬಹಳ ಸಾಧಾರಣ ಭಾವದ ಭಕ್ತ, ನಾನು ನಿನ್ನನ್ನು ಹೇಗೆ ಭಕ್ತ ಅಂತ ಕೂಡ ಹೇಳೋದು ಆ ಯೋಗ್ಯತೆಯೇ ಇಲ್ವಲ್ಲ ಅಂತ ಅವರು ಹಾಗೆ ಹೊಗಳಿದ್ದಾರೆ ಈತನ ಭಕ್ತಿಯನ್ನು. ಆಮೇಲೆ ಮಾಣಿಕ್ಯ ವಾಚಕರು ಈ ಥರ ಹೊಗಳ್ತಾರೆ, ಏನು ಅಂತಂದರೆ ಶಿವಭಕ್ತಿಯಲ್ಲಿ ನಾನೂ ದೊಡ್ಡವನೇ, ನಾವಿಬ್ಬರು ಇದ್ದೀವಿ ದೊಡ್ಡವರು, ನಾನೂ ದೊಡ್ಡವನೇ, ಕಣ್ಣಪ್ಪನವರು ದೊಡ್ಡವರೇ, ಆದರೆ ಕಣ್ಣಪ್ಪನವರ ಭಕ್ತಿ ಬಹಳ ದೊಡ್ಡದು, ನಾನು ಬಹಳ ಕೆಳಗಿನವನು, ಆ ಥರ ಪ್ರಸಿದ್ಧಿ ನಂದು ಅಂತ ಅವರು ಕಣ್ಣಪ್ಪನವರ ಭಕ್ತಿಯನ್ನು ಹೀಗೆ ಕೊಂಡಾಡಿದ್ದಾರೆ. ಇದು ಬಹಳ ಶಬ್ದಗಳಲ್ಲಿ ಕೊಂಡಾಡೋದಕ್ಕೆ ಸಾಧ್ಯವೇ ಇಲ್ಲದಂಥ ಭಕ್ತಿ. ನೀವೇ ಇದುವರೆಗೆ ಎಲ್ಲರೂ ಅನುಭವಿಸಿದ್ದೀರಿ ಇದೇನು ಅಂತ. ಇಂಥ ಭಕ್ತಿ ಯಾರಿಗಾದರೂ ಇರಬಹುದೇ ಅನ್ನೋದೇ ಇಲ್ಲಿ. ಇಂತಹ ಕಣ್ಣಪ್ಪನವರ ಚರಿತ್ರೆಯನ್ನು ನಾವು ನಮ್ಮ ಮಕ್ಕಳಿಗೆ, ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಯಾರಿದ್ದರೂ ಕೂಡ ಅವರಿಗೆ ಹೇಳಿದರೆ, ಮಕ್ಕಳಿಗೆ ಸಾಧಾರಣವಾಗಿ ಕಥೆಗಳು ಅಂದರೆ ಬಹಳ ಇಷ್ಟ ಇರುತ್ತೆ, ಇಂತಹ ಕಥೆಗಳನ್ನು ಹೇಳಿದರೆ ಅವರ ಮುಂದೆ ಒಳ್ಳೆ ಸತ್ಪ್ರಜೆಗಳಾಗುವಂತಹ ಒಂದು ಅವಕಾಶ ಇರುತ್ತೆ, ಮತ್ತು ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದು ಚೆನ್ನಾಗಾಗುತ್ತೆ. ಇದು ನಡೆಯೋದು ಕಾಳಹಸ್ತಿ ಅನ್ನೋ ಜಾಗದಲ್ಲಿ ಈ ಘಟನೆ ನಡೆಯೋದು. ಅಲ್ಲಿ ಕಾಳಹಸ್ತಿ ಬೆಟ್ಟ ಇದೆ, ಕಾಳಹಸ್ತಿ ಈಶ್ವರನ ದೇವಸ್ಥಾನ ಇದೆ, ದೇವಸ್ಥಾನವಿದೆ ಕಾಳಹಸ್ತಿನಲ್ಲಿ. ಆ ದೇವಸ್ಥಾನದ ಪ್ರವೇಶ ದ್ವಾರದ ಹತ್ತಿರದಾನೇ ಈ ಕಣ್ಣಪ್ಪನಾಯನವರ ಒಂದು ಮೂರ್ತಿ ಇದೆ. ದೇವರನ್ನು ದರ್ಶನ ಮಾಡುವುದಕ್ಕೆ ಮೊದಲು, ಮಹೇಶ್ವರನ ದರ್ಶನ ಮಾಡೋದಕ್ಕೆ ಮೊದಲು ಅಲ್ಲೇ ಇರುವ ಭಾಗ ದ್ವಾರದಲ್ಲೇ ಇರುವ ಕಣ್ಣಪ್ಪನವರನ್ನು ದರ್ಶನ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಮುಂದೆ ಆನಂತರ ಹೋಗಿ ಪರಮೇಶ್ವರನ ಕಾಳಹಸ್ತೀಶ್ವರನ ದರ್ಶನ ಮಾಡಿ ಭಗವಂತನ ಅನುಗ್ರಹವನ್ನು ನಾವೆಲ್ಲರೂ ಪಡೆಯಬೇಕು. ಇದಲ್ಲದೆ ಇಂತಹ ಮಹನೀಯರುಗಳು ನಮ್ಮ ದೇಶದಲ್ಲಿ ಬಹಳ ಬಹಳ ಜನ ಹುಟ್ಟಿದ್ದಾರೆ, ಹುಟ್ಟಿ ಹೋಗಿದ್ದಾರೆ. ಬರೀ ಭಕ್ತಿ ಸ್ಪಿರಿಚುಯಾಲಿಟಿನಲ್ಲಿ ಮಾತ್ರವಲ್ಲ, ಎಲ್ಲ ಫೀಲ್ಡ್ಸ್ನಲ್ಲೂ, ಸೈನ್ಸು, ಮ್ಯಾಥ್ಸು, ಎಲ್ಲದರಲ್ಲೂ ದೊಡ್ಡ ದೊಡ್ಡ ಮಹನೀಯರುಗಳು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ. ಹುಟ್ಟಿ

0: ನಮ್ಮ ದೇಶದ ಘನತೆ ಗೌರವ ಎಲ್ಲವನ್ನು ಹೆಚ್ಚಿಸಿದ್ದಾರೆ. ಅದರಿಂದ ಭಾರತ ದೇಶ ಒಂದು ಮಹಾನ್ ದೇಶ. ಈ ಮಹಾನ್ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ನಾವು ಹುಟ್ಟಿರೋದು ನಮ್ಮ ಪರಮ ಭಾಗ್ಯ, ಪರಮ ಅದೃಷ್ಟ. ಇದನ್ನು ನಾವು ಅರಿತುಕೊಳ್ಳಬೇಕು. ಈ ದೇಶದಲ್ಲಿ ಹುಟ್ಟಿ, ಭಾರತ ದೇಶದಲ್ಲಿ, ಭಾರತ ಮಾತೆಯ ದೇಶದಲ್ಲಿ ನಾವು ಹುಟ್ಟಿರೋದು ನಮ್ಮ ಭಾಗ್ಯ. ಎಂತೆಂಥ ಮಹನೀಯರು ಹುಟ್ಟಿದ್ದಾರೆ, ಇದರಿಂದ ಭಾರತಕ್ಕೆ ಎಂಥ ಘನತೆ ಉಂಟಾಗಿದೆ, ಇದನ್ನು ನಾವು ಅರಿತುಕೊಂಡು ಮತ್ತೆ ನಾವು ಈ ಭಾರತ ದೇಶದಲ್ಲಿ ಇಂತಹ ಮಹತ್ತರವಾದ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ, ಜನ್ಮವೆತ್ತಿದ್ದಕ್ಕೆ ನ್ಯಾಯವಾಗಿಯೇ ಗರ್ವ ಪಡಬೇಕು, ನ್ಯಾಯವಾಗಿ ಗರ್ವ ಪಡಬೇಕು. ಅದರಲ್ಲಿ ಏನು ಸಂದೇಹವೇ ಬೇಡ, ಗರ್ವ ಪಡಬೇಕು. ಇಂತಹ ದೇಶದಲ್ಲಿ ಹುಟ್ಟಿದೀವಲ್ಲ, ಬೇರೆ ಎಲ್ಲೋ ಹುಟ್ಟಿ ಏನು ಪ್ರಯೋಜನವಿಲ್ಲದೆ ಹೋಗದೆ ಇಂತಹ ಮಹಾದೇಶದಲ್ಲಿ, ಮಹಾಮಹಿಮರು ಇದ್ದ ದೇಶದಲ್ಲಿ, ಇರುವಂತಹ ದೇಶದಲ್ಲಿ ನಾವು ಹುಟ್ಟಿರೋದಕ್ಕೆ ನಮ್ಮ ಜನ್ಮವು ಸಾರ್ಥಕವಾಯಿತು ಅಂತ ಹೇಳಿ ನಾವು ಬಹಳ ನ್ಯಾಯವಾಗಿಯೇ ಗರ್ವ ಪಡಬೇಕು, ಹೆಮ್ಮೆ ಪಡಬೇಕು. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋನಲ್ಲಿ ನಮ್ಮನ್ನೆಲ್ಲ ಭೇಟಿಯಾಗುವ ಆಪರ್ಚುನಿಟಿ ಸಿಗುತ್ತೆ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajurvedam, Karmashaka, Adhyayam 34.
3: Atha Chatustrimshodhyayaha Om Deva Savitah Prasuva Yajna.